ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ.ಕೆ. ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಅಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಆನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

0: ಅಲದೆ.
1: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ತುಳು ಪ್ರಸಾರ ಗೂನಿಗಳಿಗೆ ಮಾತ್ರ ಮುಖದಿಂಜಿ ಸುಲ್ಮೆ. ಇಣಿತ ಈ ಕಾರ್ಯಕ್ರಮಡು ತುಳು ತೆರೆದೇರ್ಪುನ ಬಗ್ಗೆ ಈ ಬಗೆಟು ಪಾತೆರ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯ ಕುಮಾರ್ ಮೇರ್ನ ಪಾತೆರನ್ನು ಕೇನಿಗ
1: ತುಳು ತೆರೆದೇರ್ಪುನ ಬಗ್ಗೆ ಬಂಡದು ಒಂದು ಕನ್ನಡ ಬಿಎಂ ಶ್ರೀ ಕನ್ನಡ ತಲೆ ಎತ್ತುವ ಬಗ್ಗೆ ಬಂಡದು ಒಂಜಿ ಭಾಷಣ ಮಲ್ತನ ಆ ಕಾಲ 1900 ಇರುವ ಆ ಕಾಲಘಟ್ಟ 1900 ಇರುವುದ ಕಾಲಘಟ್ಟಡು ಮಲ್ತನಂಚಿನ ಭಾಷಣ ಕನ್ನಡ ಎಂಚ ಬುಳೆಚ್ಚಿಲು ಆವುಡು ಪನಪುನ ಬಗ್ಗೆ ಪಾತೆರ್ದೇರು ಅವು ಖರೀದು ಸುಮಾರು 1 ಶತಮಾನ ಕೈತಲ್ಪ ಕೈತಲ್ಪ 1 ಶತಮಾನ ಆಯ್ನ ಹಿಡಿದ ಬುಕ್ಕ ಇತ್ತೆ ನಮ್ಮ ತುಳು ತರೆದೇರ್ಪುನ ಬಗ್ಗೆ ಎಂಚ ಪಾ ಮಲ್ಪಲಿ ಪನಪುನ ಬಗ್ಗೆ ನಮ್ಮ ಚರ್ಚೆ ಮಲ್ತೊಂದುಲ್ಲ ಮುಲ್ಪ ಈ ತುಳು ತರೆದೇರ್ಪುನ ಬಗ್ಗೆ ಪಾತೆರಿರ ದುಂಬು ತುಳು ತರೆದೇರ್ಪಿನದ ಪುರಪ್ಪುದ ಬಗ್ಗೆ ನಾಲ್ಕು ಪಾತೆರ ಸುರುಗೆಯನ್ನು ಪನ್ನುಡಾಪ ತುಳು ಭಾಷೆ ಸಾಹಿತ್ಯ ಒಂದು ಆ ಕಾಲದ ಬುಕ್ಕ ನಂಕ ಸಾಹಿತ್ಯ ಕ್ಷೇತ್ರಡು ಪರಿಚಯ ಆಂಡು ಪರಂಪರೆಯನ್ನು ಸುರುಗೆ ನಂಚೂರು ಪಾತಿರುವೆ ಕೆಲವು ಬಾರಿಯನ್ನು ಪಾತಿರಡು ಕನ್ನಡ ಪಾತಿರಲೇ ಕನ್ನಡ ಪದಕ್ಕೂ ಹೆಚ್ಚು ಬರಪದ ಕನ್ನಡ ಪ್ರೊಫೆಸರ್ ಅದು ಕನ್ನಡ ಪಾಠ ಮಾಡ್ತದಪ್ಪನಾಗ ಸಹಜವಾದ ಎಂಕಲ್ನ ತುಳು ಅಪ್ಪೆ ಭಾಷೆ ಅಂಡ್ಲ ಎಂಕಲ್ನ ಇಡೀ ವೃತ್ತಿ ಭಾಷೆ ಕನ್ನಡ ಆಗಿರ್ದವರ ಅವನಿಗೆ ಸಮಸ್ಯೆ ಉಂಡು ಅಂಚಾದಪ್ಪನ ಈಗ ಮಾತಿರಲ ಈಗ ಮನ್ನಿ ಪೋಡು ಬಂಡದು ಪಾತಿರನ್ನು ಸುರುಮಲ್ಪೆ ಈ ಪುರಪ್ಪದ ಬಗ್ಗೆ ನಮ್ಮ ಪಾತಿರನ್ನು ನಂಡ ನಂಗೆ ಮಾತಿರಲ ಗೊತ್ತಿ ತಿಳಿಕೊನೆ ಪುಣಿಚಿತ್ತಾಯರು ನಂಗೆ ಎಡಿಟ್ ಮಲ್ತು ಕೊರ್ನಂಚಿನ ತುಳು ಕಾವ್ಯಲ್ನ ಮೂಲಕ ತುಳು ಸಾಹಿತ್ಯ ಚರಿತ್ರೆ ನಮ್ಮ ತುಳು ಸಾಹಿತ್ಯ ಚರಿತ್ರೆ ನಮ್ಮ ಸುರುಮಲ್ಪುವ 13ನೇ ಶತಮಾನದ ಬುಕ್ಕ ತುಳು ಕಾವ್ಯ ಪರಂಪರೆ ನಂಕು ನಂಕು ತಿಕ್ಕೊಂಡು ಅರುಣಾಬ್ಜ ಬುಕ್ಕ ಅರುಣಾಬ್ಜ ಬುಕ್ಕ ವಿಷ್ಣು ತುಂಗನ ಕಾವ್ಯದ ಮೂಲಕ ನಂಕು ತಿಕ್ಕು ನಂಚನ ಪರಂಪರೆ ಈ ತುಳು ಕಾವ್ಯ ಪರಂಪರೆ ಈ ತುಳು ಕಾವ್ಯ ಪರಂಪರೆ ನಂಕು ತುಳುನಾಡು ಸೃಷ್ಟಿಯವರ ಕಾರಣ ದಾನೇ ಬಂದ್ರೆಗೆ ಒಂದು ಎರಡು ವಿಷಯ ಪಾತಿರದು ಬುಕ್ಕ ದುಂಬು ಪೊಪ್ಪೆ ಸುಮಾರು 13, 14, 15ನೇ ಶತಮಾನ ಇಡೀ ನಮ್ಮ ದೇಶಾದ್ಯಂತ ನಡತೊಂದಿತ್ತು ನಂಚನ ವೈಷ್ಣವ ಪಂಥದ ಪ್ರಚಾರ ನಿಕ್ಲೆ ಮಾತೆರೆಗಳಾಗುತ್ತಂಡು ವೈಷ್ಣವ ಪಂಥದ ಪ್ರಚಾರದ ಭಾಗವಾದ ಒಂಜಿ ಸಾಹಿತ್ಯ ಪ್ರಚಾರಲ ಆವೊಂದಿತ್ತೆನೆ ಒಂಜಿ ಒಂಜಿ ಕೊಡಿಡು ಧರ್ಮದ ತತ್ವದ ಪ್ರಚಾರದ ಲೆಕ್ಕನೆ ಅವೇ ರೀತಿ ಆ ಧರ್ಮದ ತತ್ವವನ್ನು ಪ್ರಚಾರ ಮಾಡ್ಕೊಂಡಂಚಿನ ಸಾಹಿತ್ಯ ಇಡೀ ಭಾರತದ ಉದ್ದ ಮುಟ್ಟ ಅವು ನಡತೊಂದು ಬರ್ತಾನೆ ನಮ್ಮ ಇತಿಹಾಸ ನಮ್ಮ ದಾಖಲು ಮಲ್ಪುವ ಅಂಚೋಪ್ನಾಗ ಉತ್ತರ ಭಾರತಡು ಒಂದೇನು ಈ ರೀತಿದ ಒಂಜಿ ವೈಷ್ಣವ ಪಂಥದ ಪ್ರಚಾರ ವೈಷ್ಣವ ಪಂಥನೇ ಶ್ರೇಷ್ಠ ವಿಷ್ಣು ಕೃಷ್ಣನ ಕೇಂದ್ರವಾದ ದೀದು ಅಲ್ಪ ನಡತನಂಚಿನ ಸಾಹಿತ್ಯ ಚಳವಳಿ ನಿಕ್ಕ ನಮ್ಮ ಇನ್ನು ಮೀರಾಬಾಯಿನ ಉದಾಹರಣೆಯ ಮೂಲಕ ನಮ್ಮ ಇನ್ನು ನಕ್ಕ ತೋರ ಸಾಧ್ಯ ಮೀರಾಬಾಯಿ ಉತ್ತರ ಭಾರತಡು ಆ ರೀತಿದ ಒಂಜಿ ಚಳವಳಿ ಶುರು ಮಾಡ್ತಂಡ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕಡು ವಿಜಯನಗರದ ಕೇಂದ್ರವಾದ ವ್ಯಾಸರಾಯರ್ನ ನೇತೃತ್ವಡು ವ್ಯಾಸಕೂಟ ಬುಕ್ಕ ದಾಸಕೂಟ ಪನ್ಪುನ ಒಂಜಿ ಎರಡು ಪರಂಪರೆ ಸುರಾಂಡು ಈ ವ್ಯಾಸಕೂಟ ಬುಕ್ಕ ದಾಸಕೂಟ ವ್ಯಾಸಕೂಟ ಅವು ಸಂಪೂರ್ಣವಾದ ಸಂಸ್ಕೃತಡು ಸಾಹಿತ್ಯ ರಚನೆ ಮಾಡ್ತಂದ ದಾಸಕೂಟ ಅವು ಸ್ಥಳೀಯವಾಯಿನ ಭಾಷೆದ ನೆಲೆಗಟ್ಟಡೆ ಸಾಹಿತ್ಯ ರಚನೆ ಮಾಡ್ತಾನೆ ನಮ್ಮ ತೂಪ ಇನ್ನು ಕೀರ್ತನೆ ಅನ್ಪ ಅವರದ್ದು ಬುಕ್ಕ ನಮ್ಮ ಕಾವ್ಯ ಪರಂಪರೆ ತೂಪ ಕುಮಾರವ್ಯಾಸ ಲಕ್ಷ್ಮೀಶೆ ಮುಕ್ಕಲು ಪೂರ ಈ ಕಾಲಘಟ್ಟಡು ಬತ್ತನಕ್ಲು ಬುಕ್ಕ ನಮ್ಮ ಕೀರ್ತನಕಾರರು ಪೂರ ಪ್ರಮುಖವಾದ ಬತ್ತದು ವೈಷ್ಣವ ಪಂಥವನ್ನು ಪ್ರಚಾರ ಮಾಡ್ತಾರಂಚಿನ ಕಾಲಘಟ್ಟ ಈ ಚಳವಳಿ ತುಳುನಾಡುಗಳ ಪ್ರಭಾವ ಬೂರ್ದಳು ಈ ಪ್ರಭಾವದ ಕಾರಣಡೆ ತುಳುನಾಡು ಆ ಕಾಲಡು 13, 14ನೇ ಶತಮಾನಡು ಸುರಾಯಿನವೇ ನಮ್ಮ ತುಳು ಸಾಹಿತ್ಯ ಪರಂಪರೆ ನಂಕು ಸುರುಗು ದಿಕ್ಕು ನಂಚಿನ ಆದಿ ನಮ್ಮ ತುಳುತ ಅರುಣಾಬ್ಜನ ಮಹಾಭಾರತ ಇಪ್ಪಡು ಅಥವಾ ಶ್ರೀ ಭಾಗವತ ಕಾವ್ಯ ಒಂದು ಪೂರ ನಮ್ಮ ವೈಷ್ಣವ ಪುರಾಣದ ಆಧಾರಡೆ ಅವು ಸುರಾಯಿನವು ಹಂಚದೂಪ್ನಾಗ ಇಡೀ ದೇಶಾದ್ಯಂತ ನಡತೊಂದಿತ್ತರಂಚಿನ ಈ ವೈಷ್ಣವ ಚಳವಳಿ ತುಳುನಾಡದ ಮಿತ್ತಲ ಪ್ರಭಾವ ಬೂರ್ದು ಮುಲ್ಪ ಅಕ್ಷರಸ್ಥ ಸಮುದಾಯನವಾಯಿನ ಬ್ರಾಣಿರ್ನಕ್ಲು ಅವಿಟ್ಟು ತುಳು ಭಾಷೆಡು ಸಾಹಿತ್ಯ ರಚನೆ ಮಲ್ಪೆರ ಶುರು ಮಲ್ತೇರು ಐಟು ಕಾವ್ಯಡೆ ಪನ್ಪೆ ತುಳುಟ್ಟು ಬರೆಂಡಾಪಗ ಮಾನಾದಿಗಿಜ್ಜಂಡು ಗೌರವ ಇಜ್ಜಂಡು ಆಂಡ ತುಳುಟ್ಟು ಸಂಸ್ಕೃತಡು ಅಗ್ನಿ ಪಂಡ ತುಳುಟ್ಟು ತೂಪಂಡ ಅವ್ರ ಅಡ್ಲ ಒಂಜೇ ವಸ್ತು ಆಪಣೆ ಹೊರತು ಬೇತೆ ಬೇತೆ ಅತ್ತು ತೂ ಬೇತೆ ಅತ್ತು ಅಗ್ನಿ ಬೇತೆ ಅತ್ತು ಅಗ್ನಿ ಪನ್ಪುನ ಆತೆ ಮಲ್ಲಪದ ತುಳುಟು ತೂ ಪನ್ಪುನಾಗಿ ಉಂಡು ಪನ್ಪುನ ಮೂಲಕ ತುಳು ಭಾಷೆನ ಸಮರ್ಥಿಸೈನೆ ನಮ್ಮ ಆ ಕಾಲಡು ತೂಡು ಅಂಚೋಪ್ನಾಗ ಆ ಕಾಲೊಡೆ ತುಳು ಈ ಸ್ಥಳೀಯ ಭಾಷೆಯಾಯಿನ ತುಳುಟು ಸಾಹಿತ್ಯ ರಚನೆ ಮಲ್ಪಡು ಪನ್ಪರೊಂಜಿ ಪ್ರಜ್ಞೆ ಪದಿಮೂಜಿ 14 ಶತಮಾನಡೆ ನಮ್ಮ ತುಳುನಾಡು ಅವು ಆರಂಭ ಆತನು. ಅವೆರ್ದು ಬುಕ್ಕ ನಮ್ಮ ಬರಪುನ ದಾಸಪಂಥದ ಒಟ್ಟುಗೆ ಉಡುಪಿನ ಕೇಂದ್ರವಾದ ಅಲ್ಪ ವೈಷ್ಣವ ಪಂಥನ ಪ್ರಚಾರ ಮಂತ್ರಂಚಿನ ವಾದಿರಾಜರು ಬರೈನಂಚಿನ ದಶಾವತಾರ ಗೀತೆ ನಿಕ್ಲಿ ಮಾತೆರೆಗಳ ನೆನಪುಂಡು. ದಶಾವತಾರ ಗೀತೆ, ಈ ದಶಾವತಾರ ಗೀತೆ ಅವು ತುಳುಟು ಬರೆಯಿನ ವಿಷ್ಣುವಿನ ದಶ ಅವತಾರಲೇನು ಆರು ಬರೆಯರು. ಆರು ಬರೆಯನಾಗ ಸಂಸ್ಕೃತಳು ಬರೆತಿಜೇರು, ಕನ್ನಡಳು ಬರೆಯಜೇರು, ಆರು ಬ್ರಾಹ್ಮಣರನ್ನ ತುಳುಟು ಬರೆಯಜೇರು. ಆರೈಕ್ ಬಳಸೈನಂತಿರ ತುಳು ಅವು ದಲಿತರನ್ನ ತುಳು ದುಳು ದಲಿತರನ್ನ ಭಾಷೆಡೆ ಆರೈನ್ ಬಳಸೆಯರು. ಆರ್ನ ಈ ಮಠೊತ್ತ ದೇವಸ್ಥಾನದ ಸುತ್ತಮುತ್ತ ಇಪ್ಪುನಂಚಿನ ದಲಿತರ ಪಾತ್ರನಂಚಿನ ತುಳು ಭಾಷೆಡೆ ಆ ದಶಾವತಾರ ಗೀತೆಯಲ್ಲಿ ನಾರು ಅಪಗ ರಚನೆ ಮಾಡ್ತೇರು. ಪಂಡ ಆ ಕಾಲುಡೆ ಒಂಜಿ ನಮ್ಮ ತುಳುನಾಡು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪುಡು ಬನ್ಪುರಂಚಿನ ಒಂಜಿ ತುರ್ತು ಆ ಕಾಲುಡು ಇತ್ತರು ಬನ್ಪುರೇನೆ ಅನು ಮುಲ್ಪ ನೆನಪು ಮಲ್ಪರ ಮಲ್ಪುನ ಆತೆ. ಅಂಚ ಅದೊಂದು ಒಂದು ಸುರುದ ಒಂಜಿ ಘಟ್ಟ ತುಳು ಭಾಷೆ ಸಾಹಿತ್ಯದ ಪುರಪ್ಪುದ ಸುರುದ ಘಟ್ಟ ಅಂಡ ರಡ್ನೇ ಘಟ್ಟವಾದ ನಮ್ಮ ತೋಡೈನೆ ನಮ್ಮ ತುಳುನಾಡಿಗೆ ಬತ್ತಿನಂಚಿನ ಕ್ರೈಸ್ತ ಮಿಷನರಿಲು ಬಾಸೆಲ್ ಮಿಷನ್ ಬುಕ್ಕ ಬಾಸೆಲ್ ಮಿಷನ್ದ ಒಟ್ಟಿಗೆ ಬತ್ತಿನಂಚಿನ ವಸಾತುಶಾಹಿ ಆಡಳಿತ ಈ ವಸಾತುಶಾಹಿ ಆಡಳಿತದ ಒಟ್ಟಿಗೆ ಬತ್ತನ ಅಧಿಕಾರಿ ನಕ್ಲು ಅಧಿಕಾರಿ ನಕ್ಲು ಒಂಜಿ ಕೊಡಿ ಮಿಷನರಿ ನಕ್ಲು ಅವರದ ಬುಕ್ಕ ಆಡಳಿತ ಬತ್ತಿನಂಚಿನ ಅಧಿಕಾರಿ ನಕ್ಲು ತುಳು ಭಾಷೆದ ಬುಳೆಚ್ಚಿಲಿಗೆ ಅಕ್ಕನ ಸೇವೆ ಮಸ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತನೇ ಮುಕ್ಕಲ ಮೂಲ ಉದ್ದೇಶ ಅವು ಧರ್ಮ ಪ್ರಚಾರ ಕ್ರೈಸ್ತ ಧರ್ಮದ ಪ್ರಚಾರ ಅವೆರದ ಬುಕ್ಕ ಮತಾಂತರ. ಆ ಕಾಲೋಡು ಕನ್ನಡ ಪಾತ್ರ ನಕ್ಲಿ ಏರ್ಲ ಇತ್ತನಕ್ಲಿ ಭಾರಿ ಕಮ್ಮಿ. ಶಾಲೆಗೆ ಹೋತೋ ಈ ರೀತಿ ಕಲ್ತನಾಗ್ಲು ಮಾತ್ರ ಇತ್ತನೆ. ಹೆಚ್ಚಿನ ಅಕ್ಕಲನ್ನ ಮಾತೃಭಾಷೆ ತುಳುವೆ ಆದಿತ್ತನು. ಈ ಮಿಷನ ನಕ್ಲನ್ನ ಅಕ್ಕಲ ಅಪ್ಪಗ ಮಲ್ತನಂಚಿನ ಒಂದು ಎಡ್ಡೆ ಬೇಲೆ ಬಂಡ ಅಕ್ಲು ಆ ದೇಶಗೂ ಪಾಡು ಆ ದೇಶದ ಸ್ಥಳೀಯ ಭಾಷೆ ಉಂಡು ಅವೇನೆ ಅಕ್ಲು ಸುರುಗು ಕಲ್ಪುನೆ ಕಲ್ತದ ಐನಿಡ್ದುಕ್ಕ ಅವೆಟ್ಟೆ ಮತ ಪ್ರಚಾರ ಮಲ್ಪಡು ಮನ್ಪುನ ಅಕ್ಲೇ ಗೊಂಜಿ ಒಂಜಿ ನಿರ್ದೇಶನ ಇತ್ತನು. ಅಂಚದು ಆ ತುಳು ಭಾಷೆಡು ಮತ ಪ್ರಚಾರ ಮಲ್ಪಡೋದಂಡ ಆಯ್ಕೆ ಅವಶ್ಯಕವಾಯಿನಂಚಿನ ಅವಶ್ಯವಾಯಿನ ತುಳು ಭಾಷೆನು ಎಂಚ ಕಲ್ಪುನೆ ಎಂಚ ಪ್ರಚಾರ ಮಲ್ಪುನೆ ಉಂದಿನ ಅಕ್ಲು ಅಲ್ಪ ಯೋಚನೆ ಮಲ್ತದೆ. ಅಂಚ ಅಕ್ಲು ಸುರು ಮಲ್ತನೆ ಬೈಬಲ್ದ ಅನುವಾದಲೇನು ತುಳುಕು ಮಲ್ತೇರು ಬೈಬಲ್ದ ಅನುವಾದ ಅವು ಅನುವಾದ ಮಲ್ತನೆ ಇಲ್ಲಿಲ್ಲಗ ನಂಕ ಬೈಬಲ್ ಕೊರಪುನ ಮೂಲಕ ಕ್ರೈಸ್ತ ಧರ್ಮದ ಪ್ರಾಮುಖ್ಯತೆಯನ್ನು ಪನ್ಪುನ ಉದ್ದೇಶ ಅಲ್ಲ. ಆ ಕಾಲೋಡು ಮತಾಂತರದ ಒಟ್ಟುಗೆ ಮತಾಂತರದ ಮತ ಪ್ರಚಾರದ ಒಟ್ಟುಗೆ ಅಕ್ಲು ತುಳು ಪಠ್ಯಪುಸ್ತಕ ಆಚರಣೆ ಮಾಡ್ತೇವೆ. ತುಳು ಪಠ್ಯಪುಸ್ತಕ ಇಲ್ಲಿ ನಮ್ಮ ಮಲ್ಪ ತುಳು ಪಠ್ಯಪುಸ್ತಕನು ಸುರೂಪು ಸುರು ಮಲ್ತನಾಗ್ಲು ಈ ಬಾಸೆಲ್ ಮಿಷನರಿ ನಕ್ಲು ಕ್ರೈಸ್ತ ಮಿಷನರಿ ನಕ್ಲು ಅಕ್ಲು ಸುರು ಮಲ್ತೇರು. ಆಯ್ತ ಒಟ್ಟುಗೂ ಡಿಕ್ಷ್ನರಿ ಕನತ್ತೇರಾಗ್ಲು ತುಳು ಭಾಷೆಗೆ ಬೋಡ ಹೆಚ್ಚ ಡಿಕ್ಷ್ನರಿನು ವ್ಯಾಕರಣ ಗ್ರಂಥಗಳೇನು ವ್ಯಾಕರಣ ಗ್ರಂಥಗಳೇನು ಒಂದೇನು ಪೂರ ಅಕ್ಲು ಕನತ್ತರ ಉಂಡ ತುಳುತ ಮೂಲಕನೇ ಮತ ಪ್ರಚಾರ ಮಲ್ಪಡು ಪನ್ಪುರಂಚ ಉದ್ದೇಶಡು ಅಕ್ಲು ಮಲ್ತೇರು. ಆ ಉದ್ದೇಶ ಇತ್ತಿಲ್ಲ ಆಯ್ತ ಪ್ರಯೋಜನ ತುಳು ಭಾಷೆಗಾಣದು ತುಳು ಭಾಷೆಗಾಣ ಅವು ಮಾತ್ರ ಮಿಷನರ್ ನಕ್ಲು ಬತ್ತನಕ್ಲು ಮುಲ್ಪೈತ್ತನಂಚಿನ ತುಳು ಪಾರ್ದನಲ್ಲಿ ಸಂಗ್ರಹ ಮಾಡ್ತೇರು. ಭೂತಾರಾಧನೆದ ಪಾಡ್ದನ ಇಪ್ಪಡು ಸಿರಿ ಸಂಧಿ ಮುಖ್ಯವಾದ ಭೂತಾರಾಧನೆದ ಪಾಡ್ದನ ಸಂಗ್ರಹ ಮಾಡ್ತೇರು. ಆ ಮೂಲಕ ತುಳು ಭಾಷೆ ಬೇಲೆ ಮಲ್ತರಂಚಿನ ರಡ್ನೇ ಘಟ್ಟ ಈ ಮಿಷನರ್ ನಕ್ಲ ಕಾಲಘಟ್ಟ. ಈ ಮಿಷನರ್ ನಕ್ಲು ಕೆಲಸ ಮಲ್ತನದ ಕಾರಣ ಅದು ಅವರದಕ್ಕ ಮೂಜನೇ ಘಟ್ಟೋಡು ಅವು ನಮ್ಮ ತುಳುವೇರ ನಮಿತ್ತು ಪ್ರಭಾವ ಬೂರುಂಡು ತುಳುವೇರ ನಮಿತ್ತು ಪ್ರಭಾವ ಬೂರ್ದು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪರ ಶುರು ಮಲ್ತೇರು. ಆ ರೀತಿ ಗುರುತಿಸಿ ಮಲ್ಲವಂಜಿ ಕೃತಿ ಪಂಡ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ನಿಕ್ಲು ಗೊತ್ತಿಪ್ಪಡು. ಈ ತುಳು ಯಕ್ಷಗಾನ ಪ್ರಸಂಗನು ಸುರುಡು ತುಳುಟು ಕನರಿನ ಕಾರಣ ಬಂಡ ಅವು ಮಿಷನರ್ ನಕ್ಲು ಮಲ್ತನಂಚಿನ ಈ ಸಾಹಿತ್ಯ ಚಳವಳಿದ ಪ್ರಭಾವರದು ಈ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ಅವು ಬತ್ತನದು. ಅಂಚ ಬತ್ತನಿಡದ ಬುಕ್ಕ ನಿಧಾನವಾದ 1923 ಇಸವಿರದ ಬುಕ್ಕ ಎಸ್ ಸಿ ಪಣಿಯಾಡಿ ಬುಕ್ಕ ಶೀನಪ್ಪ ಹೆಗ್ಗಡೆಯರನ್ನ ನೇತೃತ್ವಡು ನಡತನಂಚಿನ ತುಳು ಸಾಹಿತ್ಯ ಸಾಂಘಿಕ ತುಳುವ ಸಾಹಿತ್ಯ ಚಳವಳಿ ನಿಕ್ಲಿಗೆ ಗೊತ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತನ ಮುಲ್ಪ ಒಂಚೂರು ಏನಾಯ್ನು ಚೂರು ವಿಸ್ತೃತ ಪಾತ್ರ ಡಾಕ್ಟು ಎಸ್ ಯು ಪನಿಯಾಡಿ ಬುಕ್ಕ ಶೀನಪ್ಪ ಹೆಗ್ಡೆ ಮುಕುಲ್ ಪೂರ ಆ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರು ಅಕ್ಲಪುರ ಸ್ವಾತಂತ್ರ್ಯ ಚಳವಳಿ ಡಾಕ್ಟರ್ ಭಾಗವಹಿಸಿದ್ದಾರೆ. ಇಡೀ ಸ್ವಾತಂತ್ರ್ಯ ಚಳವಳಿ ದೇಶಾದ್ಯಂತ ಪ್ರಚಾರ ಹೊಂದಿತ್ತು. ಮುಲ್ಪಲಾವು ಪ್ರಚಾರ ಮುಕ್ಲಾಯಿನ ಪ್ರಚಾರ ಒಂದು ಚಳವಳಿ ಮಲ್ತೊಂದಿತ್ತಾರೆ. ಮಲ್ತೊಂದಿಪ್ಪನಾಗ ಮುಲ್ಪ ಮುಕ್ಲೆಗೆ ಎದುರಾಯಿನ ಒಂಚೆ ಎಲ್ಲೇ ಒಂಜಿ ಸಮಸ್ಯೆ ಬಂಡ ಕನ್ನಡ ಭಾಷಣ ಮಲ್ಪೋಡ ತುಳುಟ್ಟು ಭಾಷಣ ಮಲ್ಪೋಡ ಬಂಡ ಅಷ್ಟು ಆತ್ನೇಡ ತುಳು ಇಲ್ಲದ ಇಲ್ಲದ ಉಲಾಯದ ಭಾಷೆ ಮಾತ್ರ ಆದಿತ್ತು. ಪಿದೈಬೋದು ಪಾತ್ರನಂಚಿನ ಭಾಷೆ ಆದಿಜ್ಜಾಣ ಅಂಚಾದ ಅಕ್ಲು ಅಪ್ಪಗ ದೆತ್ತೊಂದಂಚಿನ ತೀರ್ಮಾನ ಸ್ವಾತಂತ್ರ್ಯ ಚಳವಳಿದ ಮಾತಾ ಭಾಷಣಲೆಯಿಂದ ನಮ್ಮ ತುಳು ಭಾಷೆಡೆ ಮಲ್ಪೋಡು ಮಲ್ಪನ ತೀರ್ಮಾನ ಮಲ್ತೇರಾಕ್ಲಿ. ಹಳ್ಳಿ ಹಳ್ಳಿ ಇರ್ಬೋದು ಭಾಷಣ ತುಳು ಭಾಷೆಡೆ ಮಲ್ತೇರಿ ತುಳು ಭಾಷೆಡೆ ಮಲ್ತೇರಿ ಆ ರೀತಿ ತುಳು ಭಾಷೆಡೆ ಮಲ್ತರ ಮಾತ್ರ ಸ್ವಾತಂತ್ರ್ಯ ಚಳವಳಿದ ಪಗ ಅಕ್ಲು ಜೈಲಿಡುಪ್ಪನಾಗ ಅಕ್ಲು ಕುಲ್ಲುದು ಇನ್ನೇ ನಮ್ಮ ಪಾತ್ರ ತುಳು ತಲೆ ತರೆದೇರ್ಪುನ ಬಗೆ ಎಂಚ ಬಂದು ಯೋಚನೆ ಅಕ್ಲು ಮಲ್ತೇರಿ ಅಂಚೆ ಅಕ್ಲು ಮಲ್ತನೆ ತುಳುಕು ಗೌರವದ ಸ್ಥಾನ ಬರೋಡು ದಂಡ ತುಳು ಭಾಷೆಡೆ ನಂಕು ಸಾಹಿತ್ಯ ರಚನೆ ಆವಡು ತುಳುಟು ಸಾಹಿತ್ಯ ಇಜ್ಜಿ ಅಂಚದಾಕ್ಲು ಸುರು ಮಲ್ತೇರು ತುಳುವ ಮಾಲೆ ಪನ್ಪುನ ತುಳುವ ಮಾಲೆ ಪನ್ಪುನ ಪುಸ್ತಕ ಪ್ರಕಟಣೆದ ಯೋಜನೆ ಪಾಡೊಂದು ಅವೇತ ಮೂಲಕ 13 ಪುಸ್ತಕಗಳನ್ನ ಅಕ್ಲು ಕಣತ್ತೇರು ಪಂಡ ಮಿಷನರ್ನಕ್ಲು ಮಲ್ತನಂಚಿನ ಈ ಕಾರ್ಯಕ್ರಮ ಈ ಮಿಷನರ್ನಕ್ಲು ಮಲ್ತನಂಚಿನ ಕಾರ್ಯಕ್ರಮದ ಪ್ರಭಾವಡು ಬುಕ್ಕ ಆ ಕಾಲಡು ಕರ್ನಾಟಕಡು ನಡತೋದಿತ್ತನಂಚಿನ ಸ್ವಾತಂತ್ರ್ಯ ಚಳವಳಿ ಬುಕ್ಕ ಸ್ವಾತಂತ್ರ್ಯ ಚಳವಳಿದ ಒಟ್ಟು ನಡತೋದಿತ್ತನ ಸಾಹಿತ್ಯ ಚಳವಳಿ ಉಂದು ಮುಕ್ಕಲ ಕಣ್ಣೆದುರಿತ್ತನು ಅಂಚಾದ ತುಳು ಚಳವಳಿಲ ಮುಲ್ಪ ಆವಡು ತುಳು ಸಾಹಿತ್ಯ ಚಳವಳಿಲ ಆವಡು ಮಲ್ಪ ಕಾರಣಗು ಅಕ್ಲ ಮಲ್ತನಂಚಿನ ಚಳವಳಿ ಅವು ಎಲ್ಲಿಯ ಎಲ್ಲಿ ಅವಧಿ ಅನ್ನಲ್ಲ ಅವು ತುಳುತ್ತ ಮಿತ್ತು ಭಾರಿ ಮಲ್ಲ ಪ್ರಭಾವನು ಪೂರ್ಣಂಚಿನ ಕಾಲಘಟ್ಟ ಅಂಚಾದ ಈ ರೀತಿದ ಪುರಪ್ಪು ನಮ್ಮ ದೀವೊಂದು ತುಂಡ ತುಳು ತುಳುತ್ತ ಬಗ್ಗೆ ಯೋಚನೆ ನಮ್ಮ ಮಾತ್ರ ಮಲ್ಪನತ್ತು ಈತು ಪೀಠಿಕೆ ನಾನು ಪನೇರ ಮುಖ್ಯ ಕಾರಣ ಬಂಡ ತುಳುಕು ಸಂಬಂಧಪಟ್ಟಿಲೆಕ್ಕ ಚಳವಳಿದ ರೂಪ ತನ್ನಲ್ಲ ತುಳು ನಮ್ಮ ಭಾಷೆ ಈ ಭಾಷೆಡು ಸಾಹಿತ್ಯ ರಚನೆ ಮಲ್ಪುಡು ಮಲ್ಪುನ ಒಂಜಿ ಮನಸ್ಸು ಅವು 13 ಶತಮಾನದ ಇತ್ತಲು ಮಲ್ಪುನೇನು ಪನೇರ ಬಿಡೋದು ಯಾನು ಈತ ಅಂಶಲ್ಲಿ ನಾನು ಮೂಲ ಪನೇರ ಸುರು ಮಲ್ತೆ ಇಂಚಿನ ಮನಸ್ಸುಲೇ ಈ ರೀತಿಯ ಮನಸ್ಸುಲೇ ಇನ್ನಿ ನಂಕು ತುಳುಕು ಒಂಜಿ ಗಟ್ಟಿಯಾಯಿನ ಬುನಾದಿನ ಕಟ್ಟದ ಕೊರನೆ ಅಂಚೋಪ್ನಾಗ ಇನಿ ನಮ್ಮ ತುಳು ಎಂಚ ನಾನು ತಲೆದೇರ್ಪಿಲೆಕ್ಕ ಮಲ್ಪೋಡು ಬಿ ಎಂ ಶ್ರೀ ಅನಿ ಭಾಷಣ ಮಲ್ಪನಾಗ ಕರ್ನಾಟಕ ವ್ಯಾಪ್ತಿಡು ಕನ್ನಡ ಒಂಜಿ ಅಧಿಕೃತವಾಯಿನ ಭಾಷೆ ಬಂಡದು ಇತ್ತದೆ ಅಧಿಕೃತವಾಯಿನ ಭಾಷೆ ಕನ್ನಡ ಬಂಡದು ಅವನಿಗೆ ರಾಜ್ಯ ಭಾಷೆ ಬಂಡದು ಇತ್ತದೆ ಆಂಡ ಇನಿ ತುಳು ಆ ರೀತಿಯ ಒವ್ವೇ ಒಂದು ಅಧಿಕೃತ ಮಾನ್ಯತೆ ಇಜ್ಜದ ಇಪ್ಪನಂಚಿನ ಭಾಷೆ ಸಂವಿಧಾನದ ಎನ್ಮುನೆ ಪರಿಚಯದ ಸೇರ್ಸಾವಡೊಂದು ಈತ ಹೋರಾಟ ಮಲ್ತೊಂದಿಲ್ಲ ಈತ ಮಲ್ತೊಂದು ಇತ್ತಲ್ಲ ಇನಿಕ್ಲ ನಂಕ ಆಯ್ನ ಸೇರ್ಪಾವರ ಸಾಧ್ಯ ಆತಜಿ ಅಂಚೆ ನಾವು ಸೇರ್ಪಡೋದಂಡ ಇನಿ ನಮ್ಮ ಆಯ್ನ ದಾದ ಮಲ್ಪೋಡು ನಮ್ಮ ಮಲ್ಪುನಂಚಿನ ಚಳವಳಿಗೆ ಚಳವಳಿದ ಹಿನ್ನಡೆ ಅಥವಾ ಈಕ ದಾಯಿತ ಡ್ರಾಬ್ಯಾಕ್ ಎಂಚಿನ ಚಂಡ ಈತು ಇತ್ತಲ್ಲ ತುಳುಟು ಈತ ಈತ ಸಾಹಿತ್ಯ ಕೃತಿಗಳುಲ್ಲ ಸಾಹಿತ್ಯಲುಲ್ಲೇರು ಪ್ರಾಚೀನ ಭಾಷೆ ಮೂಲ ದ್ರಾವಿಡ ಭಾಷೆ ಇರ್ದು ಸುರೂಗು ಪಿದೈ ಭತ್ತನಂಚಿನ ಭಾಷೆ ತುಳು ಅಂದು ಪನ್ಪುರ ಪುಗರ್ತೆ ಮಾತಲ ತುಳುಕೊಂಡು ಇದು ಇತ್ತಲ್ಲ ಇನಿ ದಾಯಿ ನಂಕು ಸಂವಿಧಾನದ ಎನ್ಮುನೆ ಪರಿಚಯದ ಸೇರಿಸವರ ಸಾಧ್ಯ ಆತಜಿ ಅವು ದಾಯಿ ಪಂಡ ತುಳು ಅವು ಇನಿ ಮಾರ್ಕೆಟ್ ಕೊಂಡ ನಮ್ಮ ತುಳು ಬಾತಿರುವ ಅವು ತರಕಾರಿ ಮಾರ್ಕೆಟ್ ಇಪ್ಪಡು ಮೀನು ಮಾರ್ಕೆಟ್ ಇಪ್ಪಡು ಅಂಗಡಿ ಪೋಂಡ ಮಾತ ಕೊಡಿಟ್ಟು ನಮ್ಮ ತುಳು ಪಾತೇರುವ ಆಂಡ ಒಂದು ಪೊಲೀಸ್ ಸ್ಟೇಷನ್ ಪೋಂಡ ಸರ್ಕಾರಿ ಕಚೇರಿ ಪೋಂಡ ಅವ್ಲು ನಮ್ಮ ತುಳುಟು ಪಾತಿರ್ಜ ತುಳುಟು ಪಾತಿರ್ಜ ಅವು ದಾಯಿ ತುಳುತ ಬಗ್ಗೆ ನಂಕು ದಾಯಿ ಕೀಳರಿಮೆ ನೆಕ್ ಮುಖ್ಯ ಕಾರಣ ಬಂಡ ತುಳು ಈ ತುಳುನಾಡು ನಮ್ಮ ತುಳುವೇರ್ನ ಆತ್ಮದ ಭಾಷೆ ಅದು ಇನಿ ಜಿ ತುಳುವೇರ್ನ ಆತ್ಮದ ಭಾಷೆ ಅದು ತುಳು ಇನಿ ಆವಡೋ
0: ರೇಡಿಯೋ ಸಾರಂಗಡು ತುಳು ಪ್ರಸಾರ ಕೇಳುವುದಿಲ್ಲರು ತುಳು ತರೆದೇರ್ಪುನ ಬಗ್ಗೆ ಪಾತ್ರರೊಂದುಪ್ಪನಾರು ಡಾಕ್ಟರ್ ಅಭಯ ಕುಮಾರ್
1: ಆತ್ಮದ ಭಾಷೆ ಬಂಡೆ ಇಂಚಿನ ಒಂದು ಎಲ್ಲೇ ಉದಾಹರಣೆ ಯಾನು ಪ್ರೊಫೆಸರ್ ಚಿನ್ನಪ್ಪಗೌಡರು ಬುಕ್ಕ ಪ್ರೊಫೆಸರ್ ವಿವೇಕ್ ರಾಯ್ಕ್ಲು ಕಣ್ಣೂರು ಯೂನಿವರ್ಸಿಟಿಗೆ ಒಂಜಿ ಮೀಟಿಂಗ್ ಪೋಯ ಬಿ ಓಇ ಮೀಟಿಂಗ್ ಅಲ್ಪ ಆರ ಪಗ ಅಕಾಡೆಮಿದ ಅಧ್ಯಕ್ಷರಾರು ಆರು ಪೋನಾಗ ಪಂಡೇರು ಚಿನ್ನಪ್ಪರೇ ಇನಿ ನಮ್ಮ ಕಣ್ಣೂರು ಹೋಗ ನಮ್ಮ ತುಳುಟೇ ಮಾತಿರಡು ಅವಳು ಅವಳು ತತ್ತಿಲ್ಲ ಕನ್ನಡ ಮಾತಿರವಲ್ಲಿ ಇಂಗ್ಲೀಷ್ ಮಾತಿರವಲ್ಲಿ ಸರಿ ಬಣ್ಣ ಅಲ್ಪ ಬಸ್ ಟಿಕೆಟ್ ಕೊರನಾಗಲ್ಲ ತುಳುಟೆ ಕೇಳ ಪಂಡ ಅಲ್ಪ ಬೋದು ಅಂಗಡಿ ಇಡ ಬಾರದ ಬರದ ದೆಪ್ಪನಾಗಲ್ಲ ತುಳುಟೆ ಮಾತೇರಿಯ ಮೀನ್ದಾಡಬಹುದು ಮೀನದ ರೇಟ್ ಕೇಂದಾಗಲ್ಲ ತುಳುಟೆ ಕೇಂಡ ಮಾತಲ್ಲ ಅರ್ಥ ಅಮ್ಮಕ್ಕಳಿಗೆ ಅರ್ಥ ಅಮ್ಮಲ್ಪೇರು ಆಫೀಸಿಗೆ ಹೋದ್ಲ ಅಲ್ಪ ತುಳುಟೆ ಮಾತೇರಿಯ ತುಳುಟೆ ಮಾತೇರಿಯ ಮಾತಿರಲ್ಲ ತುಳು ನಾಯಿ ಸ್ವೀಕಾರ ಮಾಡ್ಕೋರು ಸ್ವೀಕಾರ ಮಾಡ್ಕೋರು ಅಂಚೋಪ್ನಾಗ ನಮ್ಮ ಪಾತ್ರನೇನು ಅಟ್ಲ ಸ್ವೀಕಾರ ಮಲ್ಪೇರು ಬಂದಾಗ ತುಳುವನು ಅರ್ಥ ಮಲ್ತೊನ್ನ ಅಟ್ಲ ಅರ್ಥ ಆಗಿಲ್ಲ ಅರ್ಥ ಮಲ್ತೊನ್ನ ಅಂಚಿನ ಮನಸ್ಸು ಬೇತಕ್ಕಡೆ ಉಂಡು ಅನ್ನಾಗ ನಮದ ಎಂಚನ ತುಳುಟೆ ನಮ್ಮ ಪಾತ್ರ ನಮದಾಯಿ ಅವೇ ಆತ್ಮದ ಭಾಷೆ ಅವಳು ನಮ್ಮ ಪ್ರತಿಯೊರಿಯರನ್ನ ತುಳುತ ತುಳುಲ ನಮ್ಮ ಆತ್ಮದ ಭಾಷೆ ಅಂಡ ಮಾತ್ರ ನಂಕು ಇನಿ ತುಳುನು ಇಡೀ ಬ್ರಹ್ಮಾಂಡೋಡೆ ತುಳು ಮಂತ್ರಿ ಘೋಷಣೆ ನಮ್ಮ ಘೋಷಣೆ ಮಲ್ತನ ತಮಿಳ್ ತಮಿಳ್ ಇರ್ನಕ್ಲು ಒಂದೇನು ಘೋಷಣೆ ಮಾಡ್ತೇವೆ ಉಳಗತ್ತಿಲ್ ತಮಿಳ್ ಉಳಗತ್ತಿಲ್ ತಮಿಳ್ ಪಂಡದ ಹಾಕಲು ಘೋಷಣೆ ಮಾಡ್ತೇವೆ ಇಡೀ ಜಗತ್ತಿಡೆ ತಮಿಳ್ ಪಂಡ ಹಾಕಲ್ನ ಇಡೀ ಕಾನ್ಸೆಪ್ಟ್ ಎಂಚ ಪಂಡ ಜಗತ್ತಿಡು ಓಡ್ಕೊಂಡಲ್ಲ ಅಲ್ಪ ತಮಿಳೇ ಪುಣೆ ಅಂದ್ರು ನಂಕ ಆ ರೀತಿದ ಒಂದು ಬುಡ್ಚಿ ಆಂಡ ಇಡೀ ಜಗತ್ತಿಡೆ ನಮ್ಮ ಬ್ರಹ್ಮಾಂಡೋಡೆ ತುಳು ಮಂತ್ರೇ ನಮ್ಮ ನಮ್ಮ ಅಂತರ್ಗತ ಮಲ್ತೊಂಡಾಡ ನಮ್ಮ ಪೋಯಿನ ಅಲ್ಪ ನಮ್ಮ ತುಳುವೇರಾದ ಬದುಕೇರ ಪಂಡು ಪಾತ್ರ ನಾನು ಎರಡು ಸಂವಹನ ಮಲ್ಪೇರ ಹಾಕೊಂಡು ಒಂದು ಆವೋಡು ನನ್ನ ದಾನೆ ಮಲ್ಪೋಡು ದಾನೆ ಮಲ್ಪೋಡು ಬಣ್ಣ ಕೊಕ್ಕಡೆ ಹಾಪಜು ಆತ್ಮದ ಭಾಷೆ ಅವಳು ಇಡೀ ಜಗತ್ತು ಪ್ರತಿಯೊರಿ ಎಲ್ಲ ನಂಕರ ಇಡೀ ಬ್ರಹ್ಮಾಂಡೋಡೆ ತುಳು ಮಲ್ಪನ ಕಾನ್ಸೆಪ್ಟ್ ನಮ್ಮ ಇನ್ನು ಜೀವೊಂದು ನಮ್ಮ ಬೇಲೆ ಮಲ್ತದಂಡ ಐಕ್ಯಪೂರಕವಾದ ಮಲ್ಪುಡ ಅಯ್ಯನ ಬೇಲೆ ಅವು ಮಸ್ತುಂಡು ಯಾನ ಸುರುಗು ಪಂಡೆ ಧಾರ್ಮಿಕ ಕಾವ್ಯವಾದ ಅವು ಬತ್ತಿಲ್ಲ ಓ ವಿಕ್ ನಮ್ಮ ಒಂದು ಅರುಣಾಬ್ಜನ ಮಹಾಭಾರತ ದೇವಿ ಮಹಾತ್ಮೆ ಅಥವಾ ಭಾಗವತ ಒಂದು ಪೂರ ಧಾರ್ಮಿಕ ಕಾವ್ಯಲು ಒಂದು ಈ ದೇವಸ್ಥಾನದ ಕೇಂದ್ರವಾದ ಕೇಂದ್ರ ಅವು ಪುಟ್ಟನಚ್ಚಿನ ಕಾವ್ಯಲು ಕುಮಾರವ್ಯಾಸಲ ಬರೆಯಿನ ಗದಗದ ದೇವಸ್ಥಾನದ ಕುಂಡುದಾಯ ಕಾವ್ಯ ಬರೆಯಿನ ಪಂಡ ಧರ್ಮನು ಬುಡಿದು ಕಾವ್ಯ ಹೆಜ್ಜಿ ಭಾಷೆ ಹೆಜ್ಜಿ ಇಡೀ ನಮ್ಮ ಕನ್ನಡ ಪರಂಪರೆ ಇದೆ ತೊಂಡ ಕನ್ನಡ ಸಾಹಿತ್ಯ ಪರಂಪರೆ ಇದೆ ತೊಂಡ ಧರ್ಮನು ಬುಡಿದು ಸಾಹಿತ್ಯ ನಮ್ಮ ಬುಳೆತುಜಿ ತುಳುನು ಇನಿ ದೀರ್ಥ ಭತ್ಯರ ನಮ್ಮ ತುಳುನಾಡಿಚ್ಚೆ ಇತ್ತಂಚಿನ ಮಾತ ಧರ್ಮಲ ಇನಿ ಬೆನ್ನೆಲುಬಾದ ಉಂತುಂದಂಡ ಸಹಜವಾದೆ ತುಳುಕು ಆಯ್ತಾ ಮಾನಾದಿಗೆ ಆಯ್ಕೆ ಬರ್ಕೊಂಡು ಅಪ್ಪ ಹೆಂಚಿನ ಮಲ್ಪಡು ದೇವಸ್ಥಾನ ದೇವಸ್ಥಾನ ಇಪ್ಪಡು ಚರ್ಚಿ ಇಪ್ಪಡು ಮಸೀದಿ ಇಪ್ಪಡು ತುಳುನಾಡದ ಈ ಮಣ್ಣಿಡು ಉಪ್ಪುನಂಚಿನ ಮಾತ ದೈವಸ್ಥಾನ ದೇವಸ್ಥಾನ ಮಸೀದಿ ಚರ್ಚ್ ಮುಲ್ಪ ಕಾರ್ಯಕ್ರಮರು ಅಕ್ಲು ತುಳು ಭಾಷೆಗೆ ಪ್ರಾಧಾನ್ಯತೆ ಕೊರಡು ಉದಾಹರಣೆ ಒಂಜಿ ಕೊರ್ಪೊಂದಂಡ ಆ ಒಂಜಿ ದೇವಸ್ಥಾನ ಒಂಜಿ ವ್ಯಾಪ್ತಿ ಉಂಡು ಒಂಜಿ ಪ್ರಾದೇಶಿಕ ವ್ಯಾಪ್ತಿ ಉಂಡು ಆ ಪ್ರಾದೇಶಿಕ ವ್ಯಾಪ್ತಿದ ಉಲೈಡ್ ಆ ದೇವಸ್ಥಾನ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಚಿನ ಕಾರ್ಯಕ್ರಮ ಮಲ್ಪಡು ಆ ದೇವಸ್ಥಾನದ ಇತಿಹಾಸವನ್ನೇ ತುಳುಟೆ ಬರೆಯವಾಡು ಕನ್ನಡ ಬಡಿಸಿ ಇಂಗ್ಲೀಷ್ ಬಡಿಸಿ ತುಳು ಭಾಷೆದ ಪ್ರಾಮುಖ್ಯತೆಯನ್ನು ಅಲ್ಪ ಉಪ್ಪುನಂಚಿನ ಅರ್ಚಕೇರಿ ಬರ್ತಾನೆ ಪ್ರತಿಯೊಂದು ಆಡಳಿತ ಮುಕ್ತೇಶ್ವರ ನಕ್ಲು ಭಕ್ತಾದಿ ನಕ್ಲಿಗೆ ಪಂಡದು ಕೊರಡು ಒಂಜಿ ದೇವಸ್ಥಾನದ ಮೂಲಕ ದೇವರನ ಮೂಲಕ ದೈವದ ಮೂಲಕ ತುಳುತ ಪ್ರಾಮುಖ್ಯತೆಯನ್ನು ಪಂಡ ಅವನು ಮಾತ್ರ ನಂಬುವ ದೇವರಿಗೆ ದೈವರಿಗೆ ನಮ್ಮ ತರೆಬಗ್ಗ ನಂಬ ನಡಪುವ ನಂಕಿನಿ ಸುರುಗಾವಡಾಯ್ನೆ ತುಳುನಾಡಳಿತನ ಕಾವಂದಿರ ಧರ್ಮಸ್ಥಳ ಮಲ್ತೇರು ಅವು ವಿಶ್ವ ತುಳು ಸಮ್ಮೇಳನ ಮಲ್ತೇರು ಅವರದ್ದು ಬುಕ್ಕ ತುಳುನಾಡು ಬೆತಬೇತ ಕಾರ್ಯಕ್ರಮ ಒಂದು ಬರ್ತಂದ ಹಾಂಡ ಅವರದ್ದು ಬುಕ್ಕಲ್ಲ ಆರು ಎಂಚ ಅಲ್ಪ ಕಾವಂದಿರ ಅಲ್ಪ ಧರ್ಮಸ್ಥಳ ಬೆತಬೇತ ಕಾರ್ಯಕ್ರಮ ಮಲ್ಪಿಯರ ವರ್ಷಗೊಂಜಿ ತುಳು ಸಮ್ಮೇಳನ ಆರು ಮಲ್ಪಡಲ್ಪ ಅವೇ ರೀತಿ ಪ್ರತಿ ದೇವಸ್ಥಾನಲ್ಲ ಒಂಜೊಂಜಿ ಸಮ್ಮೇಳನ ಮಲ್ಪಡ ತುಳು ಸಮ್ಮೇಳನ ಮಲ್ಪಡಕ್ಲೆ ಸಹಜವಾದ ತುಳು ತೆರೆದಿರ್ಪುಣಲ್ಪ ಪಂಡ ನಂಕು ಇಲ್ಲಿ ಬೋಡಾಯ್ನೆ ಈ ಧಾರ್ಮಿಕ ಕ್ಷೇತ್ರವಡ ಒಂದು ಧಾರ್ಮಿಕ ಪ್ರಚಾರಗತ್ತುಂದು ನಂಕು ಬೋಡಾಯ್ನ ಧರ್ಮದ ನೆಲೆಟ್ಟು ನಮ್ಮ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಉಂಡು ಅವೇನು ಪ್ರಚಾರ ಮಲ್ಪಂಚಿನ ಕೆಲಸ ಇನ್ನು ನಂಕು ಅಯ್ನು ಅವು ಮಲ್ಪಡು ಆ ಮೂಲಕ ಅವು ಮಲ್ತಂದಂಡ ದೇವಸ್ಥಾನ ಪೋವನಾಕ್ಲೆ ಇರ್ಲಜ್ಜಿ ಆಣ ದೇವಸ್ಥಾನ ಪೂಪು ಜೇರು ದೈವಸ್ಥಾನಗಳನ್ನ ಪೋಪೇರು ಮಸೀದಿಗೆ ಪೋಪೇರು ಅಲ್ಪ ಅಂಚಿನ ಹಿಂದಿಡು ಕೇವಲ ಅಲ್ಪ ದೇವೇರನ್ನು ಮಾತ್ರ ಅತ್ತು ದೇವಸ್ಥಾನದ ಅಸ್ತಿತ್ವ ಇಪ್ಪನ ಇನ್ನು ನಮ್ಮ ಅಲ್ಪ ಬೇಲೂರು ಹಳೆಬೀಡು ಪೋಪುನೆ ದೇವೇರನ ಅಸ್ತಿತ್ವನ ತೂವರ ಬಂಡದತ್ತು ಅಲ್ಪ ಉಪ್ಪನಂಚಿನ ಚಿತ್ರಕಲೆಯನ್ನು ತೂವರ ಜಗತ್ತದ ಪೂರ ಬರ್ಪೇರಾಗಲಿ ಪಂಡ ದೇವಸ್ಥಾನ ಇಲ್ಲಿ ಕೇವಲ ಧಾರ್ಮಿಕ ಕೇಂದ್ರವಾದ ಉಪ್ಪುನತ್ತು ಅವೊಂಜಿ
2: ಸಾಹಿತ್ಯಿಕ ಸಾಂಸ್ಕೃತಿಕ ಕೇಂದ್ರವಾದ ಅವು ಬುಳೆಪ್ಪನ ಮೂಲಕ ತುಳು ಭಾಷೆಯನ್ನು ದಿರ್ತು ಬರ್ತನಂಚೆ ಬೇಲೆ ಅವು ತುಳುನಾಡು ಅವಳು ಅಂಚ ಮಲ್ಪುನಾಗ ಒಂಜಿ ಅಪಾಯ ಉಂಡು. ತುಳು ಸಂಸ್ಕೃತಿ ಬಂಡ ಅವು ಏಕಮಾದರಿಜ್ಜಿ. ತುಳು ಸಂಸ್ಕೃತಿ ಏಕಮಾದರಿಜ್ಜಿ. ಇನಿ ತುಳು ಸಂಸ್ಕೃತಿ ಪಂಡದ ಪ್ರಚಾರ ಮಲ್ಪುನಾಗ ಕೆಲವು ಅಪಾಯಲುಲ್ಲ. ಅವಂಜೇ ಸಂಸ್ಕೃತಿನೇನು ಬಿಂಬಿಸೊಂದು ಪೋನುಲ್ಲೇನು ಅವಂಚತ್. ಈ ಮಣ್ಣದ ಮೂಲದ ಕಲ್ಲಿನ ಸಂಸ್ಕೃತಿ ಬತ್ತನೆ ಆಳ್ವಿಕೆ ಮಲ್ತನ ಕಲ್ಲಿನ ಸಂಸ್ಕೃತಿ ಎಲ್ಲ ಅಲ್ಪ ಆಡೆ ಮುಟ್ಟ ಪ್ರತಿಯೊಂದೇನು ಅಲ್ಪ ಗಮನಗಳು ನಮ್ಮ ದೇವನೋಡು. ದೇವಸ್ಥಾನಡು ನಂಕ ಮಾತೆಗಲ ಮಾತಾ ಸಮುದಾಯಗಳ ಅಲ್ಪ ಅವಕಾಶ ಬರಪಲೇಕ ತೋಡು ಅಂಚದು ಅಲ್ಪ ಸಾಹಿತ್ಯದ ಸಂಸ್ಕೃತಿಯ ದೃಷ್ಟಿಡು ಉವೇ ಮಡಿವಂತಿಕೆ ಇಜ್ಜದೆ ಅವಂಜಿ ಮಾತೆರ್ಲ ಬತ್ತದು ಸೇರ್ನಂಚಿನ ಜಾಗ ಆಡದಂಡ ದೇವಸ್ಥಾನದ ಪಾವಿತ್ರ್ಯತೆ ಎಲ್ಲ ಜಾಸ್ತಿ ಆಗ್ಬೋದು. ತುಳು ಭಾಷೆದ ಗೌರವ ಸ್ಥಾನಮಾನ ಹೆಚ್ಚಾಗ್ಬೋದು. ಒಂದು ಒಂಜಿನೇ ನೆಲೆ ರಡ್ನೇದಾದು ಇನಿ ತುಳುನಾಡಿಗೆ ಕ್ರೈಸ್ತ ಮಿಷನರಿ ನಕ್ಲು ಬತ್ತದು ಶಾಲಾ ಕಾಲೇಜಿಲು ಮುಲ್ಪ ಸುರಾಂಡ ಶಾಲೆನ ಸುರು ಮಲ್ತೇರು ಅಕ್ಲು ಬತ್ತನ ಒಟ್ಟುಗೂ ಮುಲ್ಪ ಆಯ್ನಂಚಿನ ಒಂಜಿ ಬದಲಾವಣೆ ಬಂಡ ಶಿಕ್ಷಣದ ಒಟ್ಟುಗೂ ಇಂಗ್ಲೀಷ್ ಭಾಷೆ ಎಲ್ಲ ಕನತ್ತೇರಾಗಲಿ ಇನಿಕ್ಲ ನಂಕ ಆವ ಒಂದು ಇಂಗ್ಲೀಷದ ವ್ಯಾಮೋಹ ಹೊರದು ಪಿದೈ ಬರೀರಾದ ಇಂಗ್ಲೀಷ್ ಬೋರ್ಡ್ ನಂಕಿನಿ ಆಂಡ ಅವೇ ನಂಕ ಮುಖ್ಯ ಅವರ ಬಲ್ಲಿ. ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ನೀರು ನೆಲ ಗಾಳಿ ಆರ್ಥಿಕತೆ ಒಂದೇನು ಮಾತ ಬಳಸುವಂಚಿನ ಈ ಶಿಕ್ಷಣ ಸಂಸ್ಥೆಲು ತುಳುಕು ಬೋಡಾದ ಹೆಂಚಿನ ಬೇಲೆ ಮಲ್ತೇರಾಗ ಒಂದು ಎಲ್ಲೇ ಬೇಲೆ ಹೆಂಚಿನ ಮಲ್ತಿರ್ ನಮ್ಮ ಕೇಂದ್ರ ಸರ್ಕಾರಿ ಶಾಲೆಡು ಕೆಲವು ಕೊಡಿಡು ಇನಿ ತುಳು ಒಂಜಿ ಪಠ್ಯವಾದ ಅಯ್ನು ಒಂಜಿ ಒಂಜಿ ಪತ್ರಿಕೆ ಆದ ಅನ್ನು ಓದೋದುಲ್ಲೇ ಮುಲ್ಪುನಂಚಿನ ಪ್ರೈಮರಿ ಶಾಲೆ ಬತ್ತನಂಚಿನ ಅಯ್ನ ಶುರು ಮಲ್ತದು ಮೆಡಿಕಲ್ ಎಂಜಿನಿಯರಿಂಗ್ ಮುಟ್ಟ ಉಪ್ಪುನಂಚಿನ ಶಿಕ್ಷಣ ಸಂಸ್ಥೆಲುಲ್ಲ ತುಳು ಭಾಷೆಗೆ ಕಲ್ಲ ಕೊಡುಗೆದಾನೆ. ನಮ್ಮ ತುಳುನಾಡದ ಮಣ್ಣು ತುಳುನಾಡದ ಗಾಳಿ ತುಳುನಾಡದ ನುಪ್ಪು ತುಳುನಾಡದ ಒಂದು ಕರೆಂಟ್ ಒಂದೇನು ಪೂರ ಮಾತು ಬೋಡಕ್ಲಿಗೆ ಆ ಭಾಷೆಗೆ ತುಳು ಸಂಸ್ಕೃತಿಗೆ ಅಕ್ಕನ ಕೊಡುಗೆ ದಾಲಾಜ್ಜಿ ಒಂದೇನು ಗಂಭೀರವಾದ್ಯತೆ ನೋಡು. ಒಲ್ಪ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಪೆರ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಿನಾತ ಲೆಕ್ಕೊನೆ ತುಳುಕುಲ ಪ್ರಾಧಾನ್ಯತೆ ಕೊರಪಿಲೇಕಾವಳು ಪ್ರಾಧಾನ್ಯತೆ ಕೊರಪಿಲೇಕಾವಳು. ಅವು ಸರ್ಕಾರಿ ಶಾಲೆಡು ಮಾತ್ರ ಖಾಸಗಿ ಶಾಲೆಡು ಕಡ್ಡಾಯವಾದ ಖಾಸಗಿ ಶಾಲೆಡ್ಲ ತುಳು ಭಾಷೆ ಅಧ್ಯಯನ ವಿಷಯವಾದ ನಮ್ಮ ಇಂಗ್ಲೀಷ್ ಕನ್ನಡ ಹಿಂದಿನ ಹೆಂಚ ಓದುವನ ಅವೇ ರೀತಿ ತುಳುಲ್ಲ ಅಲ್ಪ ಕಡ್ಡಾಯವಾದ ಒಂದು ಭಾಷೆಯಾದ ಅಳವಡಿಸೋಣ ಬುಕ್ಕ ಈ ಶಾಲಾ ಕಾಲೇಜಕ್ಲು ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲೆಕ್ಕ ಪ್ರೈಮರಿ ಶಾಲೆಡ್ದೆ ಒಂದು ಸುರುಮಲ್ಪಡ ಇದು ವಾಸ್ತವವಾದ ಜೋಕುಲ್ನ ಮನೋಭೂಮಿಕೆ ಬುಳೆಪ್ಪುನೆ ಪ್ರೈಮರಿ ಶಾಲೆ ಹಿಡಿದು ಹೈಸ್ಕೂಲು ಮುಟ್ಟ ಈ ಹಂತಲೆಡೆ ಜೋಕ್ಲೆಗೆ ಆ ಹಂತೋಡು ಅವು ಇಂಗ್ಲೀಷ್ ಮೀಡಿಯಂ ಉಪ್ಪಡು ಕನ್ನಡ ಉಪ್ಪಡು ಉವೇ ಉಪ್ಪಡು ಪ್ರತಿ ಶಾಲೆಡ್ಲ ತುಳುಕು ಸಂಬಂಧಪಟ್ಟಿಲೆಕ್ಕ ತುಳುತ ಮಹತ್ವ ಹೆಂಚಿನ ತುಳು ಕಲ್ಚರ್ ಸಂಸ್ಕೃತಿ ಹೆಂಚಿನ ತುಳು ಭಾಷೆದ ಮಹತ್ವ ಹೆಂಚಿನ ಮುಲ್ಪದ ಜನ ಸಮುದಾಯ ಹೆಂಚಿನ ಈ ರೀತಿಯ ವಿಚಾರಲೇನು ಜೋಕ್ಲೆಗೆ ಎಲ್ಲಿ ಹಿಡಿದುಪ್ಪನಾಗನೇ ಅಕ್ಲೆಗೆ ಪಠ್ಯದ ಮೂಲಕ ತೆರಿಪಾಪನ ಅಥವಾ ಬೇತೆ ಬೇತೆ ವಿಚಾರ ಸಂಕಿರಣದ ಮೂಲಕ ತೆರಿಪಾಪನ ಬೇಲೆ ಮಲ್ತಂದಣ್ಣ ಸಹಜವಾದೇ ಅಕ್ಲು ಕನ್ನಡ ಓದಿಲೆಕೊನೆ ಇಂಗ್ಲೀಷ್ ಓದಿಲೆಕೊನೆ ತುಳುಲ್ಲ ಓದುವೇರು ತುಳುಲ್ಲ ಪ್ರೀತಿ ಮಲ್ಪುವೇರು ನಂಕಿನಿ ಇದು ಎನ್ನ ಜೋಕ್ಲ ತುಳು ಪಾತಿರುವೇರು ಆಂಡ ತುಳುತ ಬಗ್ಗೆ ಅಕ್ಲಿಗೆ ಆತ ಅಭಿಮಾನ ದಾಯಿ ಜೀವಣ್ಣ ಅಕ್ಲನ್ನ ಪುಟ್ಟು ಬುಳ ಓದು ಬರ್ತನ ಕಲ್ಚರ್ ಶಾಲೆದ ಕಲ್ಚರ್ ಅವು ಬೇತೆ ಇಲ್ಲಲ್ಲಿ ಬಂದಾಗ ಮಾತ್ರ ತುಳು ಪಾತಿರುವಿರು ಅಕ್ಲು ಪಿದೇ ಪೋಣಕ್ಕ ತುಳು ಪಾತಿರುವಿರು ಆಫೀಸ್ ಪೋಣಾಗ ಇಂಗ್ಲೀಷೇ ಪಾತಿರುವಿರು ಅಕ್ಲು ಅಂಚ ಅವರ ಬಲ್ಲಿ ಪಂಡ ಜೋಕ್ಲೇಗ್ ಎಲ್ಲಿರದುಪ್ಪನ ಶಾಲೆನ ಬಿಡುದು ಈ ಶಾಲೆದ ಗೇಟ್ ಇರೋದು ಜೋಕ್ಲು ಪಿದೇ ಬರಡಿಗೆ ಅಲ್ಪಾಗ್ಲಿ ಇಂಗ್ಲೀಷ್ಲ ಪಾತಿರ್ಜಿಯರು ಕನ್ನಡಲ್ಲಿ ಪಾತಿರ್ಜಿಯರು ಅಕ್ಲು ಪಾತಿರ್ನ ತುಳುವೇ ಪಾತಿರ್ವೇರು ಗೇಟದ ಪಿದೈಡು ಪಾತಿರ್ನಂಚಿನ ತುಳು ಇನಿ ಗೇಟದ ಉಲೈಡು ಅಧಿಕೃತವಾದ ಪಾತಿರ್ಪಿಲೆಕ್ಕ ಶಾಲೆಡಲ್ಲಿ ಅವಳು ಅಂಚ ಆಂಡ ಮಾತ್ರ ತುಳುಕ್ತ ತುಳುನು ಒರಿಪವರ ಸಾಧ್ಯತೆ ಉಂಟು ಶಾಲಾ ಕಾಲೇಜಿನ ಅವೆ ಒಂದಕ್ಕೆ ಅನುಗುಣವಾದ ಎಂಕಲ್ನ ವಿಶ್ವವಿದ್ಯಾನಿಲಯ ಐತೆ ಒಂದೇನು ಡಿಗ್ರಿ ಲೆವೆಲ್ಗೆ ಬುಕ್ಕ ಎಮ್ ಎ ಲೆವೆಲ್ ತುಳುನು ಒಂಜಿ ಐಚ್ಛಿಕವಾದ ಕಡ್ಡಾಯ ಐಚ್ಛಿಕವಾದ ಓದು ನಂಚಿನ ಒಂಜಿ ಪ್ರಸ್ತಾಪನೆ ಎಂಕ್ಲಿತ್ತೆ ಮಲ್ತೊಂದಿಲ್ಲ ಆಯ್ತು ಸಿಲೆಬಸ್ದ ರಚನೆ ಮಲ್ಪನಂಚಿನ ಸಮಿತಿದ ಅಧ್ಯಕ್ಷ ಯಾನೇ ಅದುಲ್ಲೈತೆ ಆಯ್ತು ಮೀಟಿಂಗ್ ನಿತ್ತೆ ನಾನು ಒಂದು 10 ದಿನ ತಲೆ ಲೆತ್ತದು ಸಿಲೆಬಸ್ ಅಯ್ನು ಫಾರ್ಮ್ ಮಲ್ಪನಂಚಿನ ಒಂದೇನು ಮಲ್ಪು ಹಾಕ್ಲು ಅವು ಮಲ್ತು ಬತ್ತಂದಣ್ಣ ಡಿಗ್ರಿಡ್ ಒಂಜಿ ಎಕನಾಮಿಕ್ ಸಬ್ಜೆಕ್ಟನ್ನು ಓದಿಲೇಕೊನೆ 3 ವರ್ಷ ಎಕನಾಮಿಕ್ಸನ್ನು ಓದಿಲೇಕೊನೆ ತುಳು ಸಾಹಿತ್ಯ ತುಳು ಭಾಷೆ ತುಳು ಸಾಹಿತ್ಯನು ಐ ಐಚ್ಛಿಕವಾದ ಐ 3 ವರ್ಷ ಡಿಗ್ರಿಡೇ ಐ ಓದಿರೋಣ ಅವರದಕ್ಕೆ ಎಮ್ ಎ ಇನ್ ತುಳು ನಮ್ಮಲ್ಲಿ ಪೆರ ಆಪಲು ಒಂದು ಯೂನಿವರ್ಸಿಟಿ ಲೆವೆಲ್ ನಾವುಡ ಅಯ್ಯ ಕೆಲಸ ಯೂನಿವರ್ಸಿಟಿ ಲೆವೆಲ್ ಇದೆ ಎಂಕಲ್ನ ಕುಡ್ಲಾ ಯೂನಿವರ್ಸಿಟಿ ತುಳು ಭಾಷೆ ಸಂಸ್ಕೃತಿಗೆ ಮಲ್ತನಾದ ಬೇಲೆ ಬೇತೆ ವಾ ಸಂಸ್ಥೆ ಲಾತಜಿ ಅವು ವೇಕ್ರೈಕುಲ್ನ ಪಡೆದು ಅಲ್ಪ ಪತ್ತೊಂದಣ್ಣ ಇಟ್ಟೆ ಮುಟ್ಟಲ್ಲ ತುಳು ಭಾಷೆಗೆ ತುಳು ಭಾಷೆನ ದೀರ್ಥ ಪತ್ತನ ಹಚ್ಚಿನ ಬೇಲೆ ಸಂಶೋಧನಾ ಕ್ಷೇತ್ರಗಳು ವ್ಯರ್ಥ ಪತ್ತನ ಹಚ್ಚಿನ ಬೇಲೆ ಬೇತೆ ಓಲ್ ಲಾತಜಿ ಅಂಚಪ್ಪನಾಗ ಇತ್ತೆ ವಿಶ್ವವಿದ್ಯಾಲಯದ ಅಂಚಿನ ಒಂದು ಬೇಲೆಗೆ ಎಂಕ್ಲ ಜತ್ತದ ಐಕೆ ಪ್ರಸ್ತಾವನೆ ಕೊಡ್ತಾನ ತುಳು ಅಕಾಡೆಮಿ ದಾಖಲೆ ದುಂಬದ ಅಧ್ಯಕ್ಷರ ಪ್ರಸ್ತಾವನೆ ಕೊಡ್ತೇರು ಆ ಐತ ಬಿತ್ತೆ ಇತ್ತೆ ಎಂಕ್ಲು ಆ ಸಮಿತಿ ಅವ್ರ ರಚನೆ ಆತನೆ ಅಂಚದು ವಿಶ್ವವಿದ್ಯಾನಿಲಯದಲ್ಲಿ ಮಟ್ಟೋಡು ಇನ್ನು ತುಳು ಒಂಜಿ ಪತ್ರಿಕೆ ಆದ ಇನ್ನು ಓದು ನಂಚಿನ ಅವಕಾಶ ಇಪ್ಪಡು ನಾನು ಅವೇನು ಪ್ರಾಥಮಿಕ ಶಾಲೆ ಇರದೆ ತುಳು ಒಂಜಿ ತುಳುನು ಕಲ್ಪು ನಂಚಿನ ಅವಕಾಶ ಜೋಕ್ಲೈ ಮಲ್ತುಕೊರಡು ಡಿಗ್ರಿಗೆ ಏಕಾಏಕಿ ಬತ್ತನಾಗೆ ತುಳು ಬಂಡಾಗಿ ಹೆಂಚಿನ ಗೊತ್ತಿಪ್ಪುಜಿ ಅದಕ್ಕೆ ಅಂಚತ್ತು ಪ್ರೈಮರಿ ಶಾಲೆ ಹೆಂಚ ಕನ್ನಡ ಓದುವನ ಅವೇ ರೀತಿ ನಮ್ಮ ಇಂಗ್ಲೀಷಿನ ಟಿಂಕಲ್ ಟಿಂಕಲ್ ಲಿಟ್ಲ್ ಸ್ಟಾರ್ದ ಹೆಂಚ ಅಲ್ಪ ಎಲ್ ಕೆ ಜಿ ಅಟ್ಲು ಓದುವರ ಅವೇ ರೀತಿ ಆ ಎಲ್ ಕೆ ಜಿಡು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ದಾಯಿ ಪಂತಿ ಈನಲ್ಲಿ ಪೂನ ಈಕಡೆ ಪಂಡಿರತ್ತ ಆಯ್ತು ಒಂದು ಮೂಲ ದಾಟಿ ಎಂಕಲ್ಲ ಹಳ್ಳಿಡೆ ಪಂಡೋದಿತ್ತು ನಾವು ಒಂದು ಚೂರು ಆಯ್ನದಾನೆ ಅಳ್ತೇವೆ ಡ್ರಮ್ ಬೀಟಿಂಗ್ ಆಯ್ಕೊಂದು ಚೂರು ಬದಲಾವಣೆ ಮಾಡ್ತೇವೆ ಬೋಡಪ್ಪನವ್ರು ಅಣ್ಣ ಆಯ್ತು ಮೂಲ ದಾಟಿ ಇಪ್ಪು ನಂಚೆನೆ ತಿತ್ತಿರಿ ರೀ ಜೋಕ್ಲೆಗೆ ಕಲ್ಪನ್ನು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ಈ ನಲ್ಲಿ ಪೂನ ಐ ಪನ್ನಗಾಯ್ತು ಆತ್ಮೀಯತೆ ಬರಕೊಂಡವ್ರು ಅವು ಕಲ್ಪೋಡ ನಮ್ಮ ಪ್ರೈಮ ಆ ಜೋಕ್ಲೆಗೆ ಇನ್ನು ಕಲ್ಪಗ ಅಥವಾ ಕುಂಡಚ ಕುಂಡಚ ಓಡೈಪೋಯ ಜೋಕ್ಲ ಉಚ್ಚಾರಣೆ ಏತು ಶೋಕು ದಿದ್ದಾರ ಕುಂಡಚ ಕುಂಡಚ ಓಡೈಪೋಯ ಬಲ್ಲಾಲ್ರ ಜಾಲಗ ಬಾರ್ ಪೆಜೇರ ಪೋಯ ಅವು ಈ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಒಂದು ಪನ್ಪುನ ಜೋಕ್ಲೆಡ ಕಲ್ಪನ ಜೋಕ್ಲೆಡ ನಮ್ಮ ಮುಂದೆ ಕಲ್ಪಣ ಸಹಜವಾದಿ ದಾನಪ್ಪಳು ಅಕ್ಲಿಗಪ್ಪ ತುಳುತ ಬಗ್ಗೆ ಗೌರವ ಬರ್ಪಣು ತುಳು ಇಂಚಿನ ಇಂಚಿನ ಒಂಜಿ ಭಾಷೆ ಪಂಡದು ನಮ್ಮ ಪಣ್ಣದು ಮರ್ಯಾದ ಸಾಧ್ಯ ಆಗ್ಬೋದು ಅಂಚದು ಆಯ್ನ ಪ್ರೈಮರಿ ಶಾಲೆ ಇಡದೆ ನಂಕ ಇನ್ನು ಕಲ್ಪಂಚಿನ ಒಂದು ವ್ಯವಸ್ಥೆ ಅವು ಆವಡು ಪಂಪನೇನು ಮೂಲು ಪಣ್ಣದುಲ್ಲೆ ಮಸ್ತ್ ಟೈಮ್ ಪೋನುಂಡು ಅವತ್ತಂದೆ ನಮ್ಮ ತುಳುನಾಡು ಪುನಂಚಿನ ಯುವಕ ಮಂಡಲ ಮುಖ ಯುವತಿ ಮಂಡಲ ಈ ತುಳು ಸಾಹಿತ್ಯ ಅಕಾಡೆಮಿತ ಸಹಯೋಗದ ಮೂಲಕ ಈ ಯುವಕ ಮಂಡಲದ ಮೂಲಕ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲಂಚಿನ ಯೋಜನೆ ನಿಕ್ಲು ರೂಪಿಸಾಯಿರಂದ ಆ ಮೂಲಕ ಕೂಡ ತುಳು ಭಾಷೆಯನ್ನು ಭಾಷೆದ ಪ್ರಚಾರ ಹಾಕೊಂಡು ಹಳ್ಳಿ ಹಳ್ಳಿಗೆ ನಂಕ ತುಳುತ ಪ್ರಾಮುಖ್ಯತೆಯನ್ನು ಪನೇರ ಹಾಕೊಂಡು ಜನಕುಲ್ನ ಬೆಂಬಲ ನೀ ತುಳುಕು ತಿಕ್ಕದಂಡ ಅವೇ ಅನ್ಕೊಂಡ್ರೆ ಪ್ರತಿಯೊರಿಯ ಆತ್ಮಳ ಅತ್ತು ಯಾನು ತುಳುವೆ ಎನ್ನ ಅಪ್ಪೆ ಭಾಷೆ ತುಳು ಪನ್ಪುನಂಚಿನ ಭಾವನೆ ಇತ್ತಂದಂಡ ಖಂಡಿತವಾದ ತುಳು ತರೆದಿರ್ಪುಡು ಅವು ಆವಡು ಪನ್ಪುನ ಆಶಯ ಅನ್ನೋದು ಈ ಒಂದು ಎಂಕ್ ಇನ್ನಿ ಮುಲ್ಪ ಈತು ಬರುತ್ತೆ ಪಾತ್ರ ಅವಕಾಶ ಮಲ್ತುಕೊರ್ನ ಅಕಾಡೆಮಿದ ಗುರುಕಾರರಿಗೆ ಸದಸ್ಯರಿಗೆ ಮಾತರೆಗಲ ಎನ್ನ ಸೊಲ್ಮೆ ಸಂದಾದ ಎನ್ನ ರಡ್ಡು ಪಾತ್ರ ಮುಗುಪೆ ಮಾತರೆಗಲ ಸೊಲ್ಮೆ
0: ಈತನೇಟ ತುಳು ತರೆದೇರ್ಪಣ ಬಗ್ಗೆ ಈ ಬಗೆಟು ಪಾತಿರ್ನಾರು ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯಕುಮಾರ್.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು
1: ಸರ್. ಮೊದಲನೇದಾಗಿ ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷದ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಬಹುದು?
2: ಬಹಳ ಒಳ್ಳೆ ವಿಷಯ. ಸುಲಭವಾಗಿ ಹೇಳುವುದಾದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಕಳೆದ 4 ದಶಕಗಳಿಂದ ಬೆಳೆದು ಬಂದಂತ ಒಂದು ಸಮಸ್ಯೆ. ಇಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಭದ್ರತಾ ಭಿನ್ನಾಭಿಪ್ರಾಯಗಳು ಇದರ ಕಾರಣ ಆಗಿದೆ. ನೋಡಿ, 1979 ಇರಾನ್ನಲ್ಲಿ ಇಸ್ಲಾಮಿಕ ಕ್ರಾಂತಿ ಆಯಿತು. ನಂತರ ಹೊಸ ಆಡಳಿತ ಬಂತು, ಅದನ್ನ ಇಸ್ರೇಲ್ ಮಾನ್ಯ ಮಾಡಲಿಲ್ಲ. ಮತ್ತೊಂದೆಡೆ ಇಸ್ರೇಲ್ ಇರಾನ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಮತ್ತು ಇರಾನ್ ಶಸ್ತ್ರಸಜ್ಜಿತರನ್ನ ಬೆಂಬಲಿಸುವಂತಹ ಸಂಘಟನೆಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಇಸ್ರೇಲ್ ಅಂದುಕೊಂಡಿತ್ತು. ಈ ಕಾರಣದಿಂದ ಎರಡು ದೇಶಗಳ ನಡುವೆ ನೇರವಾಗಿ ಯುದ್ಧಕ್ಕಿಂತ ಹೆಚ್ಚಾಗಿ ಆಗಾಗ ಅವರ ನಡುವೆ ಪರಸ್ಪರ ಪರೋಕ್ಷವಾಗಿ ಎದುರು ಬದುರು ಬರ್ತಾ ಇದ್ರು. ನೇರ ಯುದ್ಧ ಇಲ್ಲ ಅಂತ ಹೇಳಬಹುದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕ್ಷಿಪಣಿ ದಾಳಿ ಮತ್ತು ವಾಯುದಾಳಿಗಳ ಮೂಲಕ ಎರಡೂ ದೇಶಗಳು ನೇರವಾಗಿ ಸಂಘರ್ಷಕ್ಕೆ ಇಳಿದಿದೆ, ಮುಖಾಮುಖಿಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆ ಅಲ್ಲ, ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಯಾವುದೇ ಅಶಾಂತಿ ಅಥವಾ ಭಿನ್ನಮತ ಈ ಜಾಗತಿಕ ತೈಲ ಬೆಲೆ, ವ್ಯಾಪಾರ, ಹಣದುಬ್ಬರ ಮತ್ತು ಆರ್ಥಿಕತೆಯ ಮೇಲೆ ಅಪಾರವಾದ ಪರಿಣಾಮ ಬೀಳ್ತದೆ. ಆದ್ದರಿಂದ ಭಾರತ ಸೇರಿದಂತೆ ಇಡೀ ಜಗತ್ತು ಇಂದು ತಲ್ಲಣಗೊಂಡಿದೆ. ನೋಡಿ, ಮೊನ್ನೆ ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ಒಪ್ಪಂದ ಆಯಿತು. ಎಲ್ಲ ದೇಶಗಳು ನಿರಾಳವಾಗಿತ್ತು. 100 ದಿನಗಳ ನಿರಂತರ ಯುದ್ಧದ ನಡುವೆ ಪುನಃ ಸ್ವಲ್ಪ ಶಾಂತ ಆದ ಹಾಗಾಯಿತು. ಆದ್ರೆ ರಣೋತ್ಸಾಹ ಪುನಃ ಎದ್ದು ಬಂತು. ಹೋದಯ ಅಂದ್ರೆ ಬಂದೆಯ ಗವಾಕ್ಷಿಯೊಳಗೆ ಅಂತ ಪುನಃ ಈ ಎರಡು ನಾಯಕರನ್ನ ಏನು ಸಂಧಾನದ ಮೇಜಿಗೆ ಕರೆತರುವಲ್ಲಿ ದೇಶದ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರಯತ್ನಿಸಿ ಯಶಸ್ವಿ ಆಯಿತು. ಆದ್ರೆ ತಾತ್ಕಾಲಿಕವಾಗಿ ನಿಂತ ಯುದ್ಧ ಪುನೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಹಾಗಾಗಿ ಈ ಆತಂಕ ನಮ್ಮ ಮುಂದೆ ಇದೆ. ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇತ್ತೀಚಿನ ಸಮಸ್ಯೆಗಳು ನೂರಾರು. ಐರೋಪ್ಯ ಜಗತ್ತು ತಾಪಮಾನ ಹೆಚ್ಚಳದಿಂದ ಜರ್ಜರಿತವಾಗಿದ್ರೆ ಮತ್ತೊಂದೆಡೆ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ಇವತ್ತು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಅಕಾಲ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಸಂಕಷ್ಟಗಳ ನಡುವೆ ಇಂಥ ಒಂದು ಸಂಘರ್ಷ ಬಂದ್ರೆ ಇಡೀ ಜಗತ್ತು ವೇಲವೇಲನ್ನು ಒದ್ದಾಡುವುದರಲ್ಲಿ ಸಂದೇಹವೇ ಇಲ್ಲ.
1: ಈಗ ಹೇಳಿದ್ರಿ ಸರ್, ಈ ಯುದ್ಧ ಈಗಿನದಲ್ಲ, ತುಂಬಾ ಹಿಂದಿನಿಂದನೂ ಇದ್ದಂತ ಯುದ್ಧ ಅಂತೇಳಿ. ಸೊ ಇತ್ತೀಚೆಗೆ ಅಂತ ಬೆಳವಣಿಗೆಗಳು ಏನಾಯ್ತು ಸರ್, ಇವರು ಮತ್ತೆ ಮುಖಾಮುಖಿ ಬಂದು ಯುದ್ಧ ಮಾಡುವಂತದ್ದು?
2: ಅದೇ ನಾನು ಮೊದಲು ಹೇಳಿದ್ದಲ್ಲ, ಈ ಸಂಘರ್ಷಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿ ಇಲ್ಲ. ಈ ಇದಕ್ಕೆ ಅನೇಕ ಐತಿಹಾಸಿಕ, ರಾಜಕೀಯ, ಧಾರ್ಮಿಕ, ಭದ್ರತಾ ಅಂಶಗಳು ಇದೆ. ಮೊದಲನೇದಾಗಿ ಹೇಳುತ್ತಿದ್ರೆ, ನಾನು ಹೇಳಿದೆ 1979 ಇರಾನ್ ಇಸ್ಲಾಮಿಕ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ಮಾನ್ಯ ರಾಷ್ಟ್ರವೆಂದು ಒಪ್ಪಲಿಲ್ಲ, ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು ಮೊದಲನೇದಾಗಿ. ಎರಡನೇದಾಗಿ ಇರಾನ್ ಪರಮಾಣು ಕಾರ್ಯಕ್ರಮ, ಇರಾನಿನ ಪರಮಾಣು ಕಾರ್ಯಕ್ರಮ, ಅದಕ್ಕೂ ತಾನು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ತಾನು ಪರಮಾಣು ಕಾರ್ಯಕ್ರಮವನ್ನ ಚಟುವಟಿಕೆಗಳನ್ನ ನಾನು ಶಾಂತಿಯುತ ಉದ್ದೇಶಗಳಿಗೆ ಬಳಸ್ತೇನೆ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಅದಕ್ಕೆ ಅನಿಸಿತು ಇದು ಭವಿಷ್ಯದಲ್ಲಿ ಅಣ್ವಸ್ತ್ರ ನಿರ್ಮಾಣಕ್ಕೆ ಕಾರಣವಾಗಬಹುದು ಎನ್ನುವ ಆತಂಕ. ಮೂರನೇದಾಗಿ ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಯಾಕೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಪ್ರಭಾವಕ್ಕಾಗಿ. ನಾನು ಯಾರು ಹೆಚ್ಚು, ಈ ಮಧ್ಯಪ್ರಾಚ್ಯದಲ್ಲಿ ನಾನೇ ದೊಡ್ಡ ಆಗಬೇಕು ಎನ್ನುವ ಸ್ಪರ್ಧೆ ಈ ಸಂಘರ್ಷವನ್ನ ಹೆಚ್ಚಿಸಿದೆ. ಇನ್ನೊಂದು ಹೇಳುದಿದ್ರೆ, ಪರೋಕ್ಷ ಸಂಘರ್ಷಗಳು ಹಲವು ವರ್ಷಗಳಿಂದ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಬಂದಿದೆ. ಆದ್ರೆ ಇವುಗಳು ಪ್ರಾದೇಶಿಕ ಗುಂಪುಗಳ ಮೂಲಕ ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದು, ಇದರಿಂದ ಉದ್ವಿಗ್ನತೆ ನಿರಂತರವಾಗಿ ಜಾಸ್ತಿ ಆಯಿತು. ಈ ಸಂಘರ್ಷ ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯದ ವಿಷಯ ಅಲ್ಲ. ರಾಷ್ಟ್ರೀಯ ಭದ್ರತೆ, ಪ್ರಾದೇಶಿಕ ಪ್ರಭಾವ, ಪರಮಾಣು ನೀತಿ ಮತ್ತು ದೀರ್ಘಕಾಲದ ರಾಜಕೀಯ ಅವಿಶ್ವಾಸ, ಅವುಗಳ ನಡುವೆ ವಿಶ್ವಾಸ ಇಲ್ಲ. ಈ ಎಲ್ಲ ಅಂಶ ಒಟ್ಟಾರೆಯಾಗಿ ಇವತ್ತು ಯುದ್ಧದ ಹಾದಿಯನ್ನ ನಾವು ನೋಡ್ತಾ ಇದ್ದೇವೆ.
1: ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್?
2: ನೋಡಿ, ಯುದ್ಧದ ಲಕ್ಷಣಗಳು ಮೊನ್ನೆ ಕಡಿಮೆ ಆಗ್ತದೆ, ಯಾಕಂದ್ರೆ ಶಾಂತಿ ಸಂಧಾನ ಒಪ್ಪಂದಕ್ಕೆ ಆದೇಶಗಳು ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಪುನಃ ಕ್ಷಿಪಣಿ ದಾಳಿ ಆರಂಭ ಆಯ್ತು, ಪುನಃ ಹೊರ್ಮುಜ್ ಜಲಸಂಧಿಯನ್ನ ಏನು ಅಲ್ಲಿ ತಗಾದೆಯನ್ನ ತೆಗೆಯಿತು. ಪ್ರಸ್ತುತ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಉದ್ವಿಗ್ನತೆ ಇನ್ನೂ ಶಮನಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ದೇಶಗಳು ತಮ್ಮ ಭದ್ರತಾ ಸಿದ್ಧತೆಯನ್ನು ಮುಂದುವರಿಸಿವೆ. ದೊಡ್ಡ ಪ್ರಮಾಣದ ನೇರ ಯುದ್ಧ ಸದ್ಯ ನಡೆಯುತ್ತಿಲ್ಲವಾದ್ರೂ ಕೂಡ ಕ್ಷಿಪಣಿ ದಾಳಿ ಇದೆ. ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ನನ್ನ ಲೆಕ್ಕದಲ್ಲಿ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣುವುದಿಲ್ಲ, ಯಾಕಂದ್ರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕಗಳ ಮೂಲಕ ಉದ್ವಿಗ್ನತೆ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ನಮ್ಗೆ ಗೊತ್ತಿದೆ. ಯಾವ ದೇಶಕ್ಕೆ ಕೂಡ ದೀರ್ಘಕಾಲದ ಯುದ್ಧದಿಂದ ಯಾವುದೇ ಲಾಭ ಆಗುವುದಿಲ್ಲ. ಇದರಿಂದ ಮಾನವೀಯ ಮತ್ತು ಆರ್ಥಿಕ ನಷ್ಟ ಆಗ್ತದೆ ಅನ್ನೋದು ಎರಡೂ ಎಲ್ಲಾ ದೇಶಗಳಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕ್ಷಿಪಣಿ ದಾಳಿ, ಒಂದು ಬದಿಯಲ್ಲಿ ಗಡಿ ಉದ್ವಿಗ್ನತೆ, ಕೆಲವೊಮ್ಮೆ ತಪ್ಪು ಲೆಕ್ಕಾಚಾರ ನಡೆದರೆ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಇದೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಎಚ್ಚರಿಕೆಯ ಶಾಂತಿ ಅಂತ ಹೇಳಬಹುದು. ಏನೋ ಒಂದು ರೀತಿ ಶಾಂತಿ ಆಗಬಹುದು ಅನ್ನುವ ಆಶೆ

0: ಪಾಲಿಕೆಯ ಪ್ರಮುಖ ಕೇಂದ್ರ ಆಗಿದೆ. ಇಲ್ಲಿ ಸಂಘರ್ಷ ಆರಂಭ ಆದ್ರೆ ಏನಾಗುತ್ತೆ, ತೈಲದ ಬೆಲೆ ಏರಬಹುದು. ಅದರ ಪರಿಣಾಮವಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿಯಾಗಿ ಸಾರಿಗೆ ವೆಚ್ಚ ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಎರಡನೇದಾಗಿ ಅಮೆರಿಕ ಸೇರಿದಂತೆ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಆ ಪ್ರದೇಶದಲ್ಲಿ ತಮ್ಮದೇ ಆದ ಭದ್ರತಾ ಮತ್ತು ರಾಜಕೀಯ ಹಿತಾಸಕ್ತಿಗಳಿವೆ. ಅದರಿಂದ ಪರಿಸ್ಥಿತಿ ಹದಗೆಟ್ಟರೆ ಅವುಗಳು ನೇರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನೂ ಒಂದು ಅಂಶ ಇದೆ, ಈ ಜಾಗತಿಕ ವ್ಯಾಪಾರ ಮಾರ್ಗ ಮೊದಲನೇ ಅಂದ್ರೆ ಸಮುದ್ರ ಸಾರಿಗೆ, ಅದರೊಟ್ಟಿಗೆ ಹೂಡಿಕೆ, ಅದರೊಟ್ಟಿಗೆ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆದ್ರಿಂದಾಗಿ ಆರ್ಥಿಕ ಒತ್ತಡಗಳು ಎದುರಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಎರಡು ದೇಶಗಳ ನಡುವಿನ ಸಂಘರ್ಷ ಅಲ್ವೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆ, ಇಂಧನ ಭದ್ರತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಪರಿಣಾಮ ಬೀರಬಲ್ಲಂತಹ, ಈಗ ಮಾತ್ರ ಅಲ್ಲ ದೂರಗಾಮಿ ಪರಿಣಾಮ ಬೀರಬಲ್ಲಂತಹ ಘಟನೆ ಅಂತ ನನ್ನ ಅಭಿಪ್ರಾಯ.
1: ಸರಿಗ, ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಈ ಯುದ್ಧ ಆಗಿದೆ. ಸೊ ಇರಾನ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಿಂದಾನು ಕನೆಕ್ಟ್ ಇಲ್ಲ. ಸೊ ದೂರದ ಯಾವುದೋ ಒಂದು ಮೂಲೆಯಲ್ಲಿರೋ ದೇಶದಲ್ಲಿ ಯುದ್ಧ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ.
0: ಬಹಳ ಒಳ್ಳೆಯ ಪ್ರಶ್ನೆ, ಇದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಪ್ರಶ್ನೆ. ನೋಡಿ, ಎಲ್ಲೋ ಮಧ್ಯಪ್ರಾಚ್ಯ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೆ, ನಮ್ಗೇನಾಗ್ತದೆ ಅಂತ ತಿಳ್ಕೊಂಡ್ರೆ ನೋಡಿ, ಇವತ್ತು ಜಗತ್ತು ಪರಸ್ಪರ ಅವಲಂಬಿತ ಆರ್ಥಿಕ ವ್ಯವಸ್ಥೆ. ಒಂದು ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಆರ್ಥಿಕವಾಗಿ ನಾನು ಸ್ವತಂತ್ರನಾಗಬೇಕು ಅಂತ ತಿಳ್ಕೊಂಡ ಕಾಲ. ಆದ್ರೆ ಇವತ್ತು ಜಗತ್ತು ಒಂದು ಸಣ್ಣ ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ಪರಸ್ಪರ ಅವಲಂಬನೆ ಎರಡು ಎಲ್ಲಾ ದೇಶಗಳ ನಡುವೆ ಇದೆ. ನೋಡಿ, ಇದು ಹೇಗಂತ ಹೇಳಿದ್ರೆ, ಯುದ್ಧ ಆದಾಗ ಏನಾಗ್ತದೆ, ತೈಲ ಮತ್ತು ಇಂಧನದ ಬೆಲೆ ಜಾಸ್ತಿ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತದೆ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ ತಕ್ಷಣ, ಆರಂಭ ಆದ ತಕ್ಷಣ ತೈಲ ಪೂರೈಕೆ ಅಡಚಣೆ ಆಗಬಹುದು ಅನ್ನುವ ಭಯದಿಂದ ನಾನು 1 ಲೀಟರ್ ಡೀಸೆಲ್ ಹಾಕುವ ಟ್ಯಾಂಕಿ ಫುಲ್ ಮಾಡ್ತೇನೆ. ಅದರಿಂದ ಏನಾಗುತ್ತೆ, ಈ ಭಯದಿಂದಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತದ್ದು. ಎರಡನೇದಾಗಿ ಸಮುದ್ರ ಮತ್ತು ವಾಯುಯಾನದ ವೆಚ್ಚ ಜಾಸ್ತಿ ಆಗ್ತದೆ. ಈ ಸಂಘರ್ಷ ಆದ ತಕ್ಷಣ ಆ ದಾರಿ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಯುದ್ಧದ ಪ್ರದೇಶವನ್ನು ನಾವು ತಪ್ಪಿಸಿಕೊಂಡು ವಸ್ತುಗಳನ್ನು ತರಬೇಕಾಗುತ್ತೆ. ಹಾಗಾಗಿ ಒಂದು ವಿಳಂಬ ಆಗಬಹುದು, ವೆಚ್ಚ ಜಾಸ್ತಿ ಆಗಬಹುದು. ಮತ್ತೊಂದು ನೋಡಿ, ನಾವು ಈ ಅರ್ಥಶಾಸ್ತ್ರದಲ್ಲಿ ಹೇಳ್ತೇವೆ, ಈ ಜಾಗತಿಕ ವ್ಯಾಪಾರ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ, ಇದು ಅಸ್ತವ್ಯಸ್ತ ಆಗುತ್ತೆ. ನಮ್ಗೆ ಬರಬೇಕಾದ್ದು ಬರುವ ದಾರಿಯಲ್ಲಿ ಬರದೆ ಇನ್ನೊಂದು ದಾರಿಯಲ್ಲಿ ಬಂದ್ರೆ ಖರ್ಚು ಜಾಸ್ತಿ, ವಿಳಂಬ ಆಗುತ್ತೆ. ಅದರೊಂದಿಗೆ ನಮ್ಗೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಕಾದ ಕಚ್ಚಾ ವಸ್ತು ಬೇಕಾದ ಸಮಯದಲ್ಲಿ ಸಿಗದೇ ಇದ್ದಾಗ ನಮ್ಗೆ ಭಯ ಆಗುತ್ತೆ, ಆರ್ಟಿಫಿಷಿಯಲ್ ಸ್ಕಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇದರೊಂದಿಗೆ ನಾಲ್ಕನೇದಾಗಿ ನಾವು ಭಯ ಪಡುವಂತ ವಿಚಾರ ಏನು ಅಂದ್ರೆ, ಹಣದುಬ್ಬರ ಆಗಿಬಿಡುತ್ತೆ. ಸಾರಿಗೆ ವೆಚ್ಚ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಹೆಚ್ಚಾಗ್ಲಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಎಲ್ಲಾ ವಸ್ತುಗಳು, ಇಡೀ ಮಾರುಕಟ್ಟೆಯ ಎಲ್ಲಾ ವಸ್ತುಗಳ ಬೆಲೆಗಳು ಸಾರಿಗೆ ವೆಚ್ಚ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅವಲಂಬಿಸಿದೆ. ಸೊ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಓ ಇನ್ನು ನಮ್ಗೆ ಭವಿಷ್ಯ ಕಡಿಮೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತದೆ. ನೀವೊಂದು ಕಳೆದ ಒಂದು ತಿಂಗಳಲ್ಲಿ ನೋಡಿದ್ರೆ ಷೇರು ಮಾರುಕಟ್ಟೆ ಕುಸಿಯುವುದನ್ನು ನಾವು ಕಾಣ್ತೇವೆ. ಅಲ್ಲಿ ತಲ್ಲಣವನ್ನ ಕಾಣ್ತೇವೆ, ಆತಂಕವನ್ನ ಕಾಣ್ತೇವೆ, ಏರಿಳಿತಗಳನ್ನ ಕಾಣ್ತೇವೆ. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ರೀತಿ ಅನಿಶ್ಚಿತತೆ ಇದೆ, ಅಲ್ಲಿ ಯಾವುದೇ ಒಂದು ಸರ್ಟೇನಿಟಿ ಇಲ್ಲ. ಹಾಗಾಗಿ ಹೂಡಿಕೆದಾರರು ಎಚ್ಚರಿಕೆಯ ನಿಲುವನ್ನ ತಾಳ್ತಾರೆ. ಇದರಿಂದ ಈ ಯುದ್ಧ ಕೇವಲ 2 ರಾಷ್ಟ್ರಗಳಿಗೋ 4 ರಾಷ್ಟ್ರಗಳಿಗೋ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಇದು ಇಂದು ವಿಶ್ವ ಹಳ್ಳಿ ಅಂತಾದ್ರಿಂದ ಇವತ್ತು ಇಡೀ ವಿಶ್ವದ ಸಮಸ್ಯೆ ಆಗಿದೆ ಅನ್ನೋದು ಕಟು ಸತ್ಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ.
1: ಹಾರ್ಮೋಸ್ ಜಲಸಂಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್, ಈ ಹಾರ್ಮೋಸ್ ಜಲಸಂಧಿನ ತಡೆದ್ರೆ ಅಥವಾ ಹಾರ್ಮೋಸ್ ಜಲಸಂಧಿ ಬಂದಾದ್ರೆ ಇಡೀ ಜಗತ್ತಿಗೆ ಯಾಕೆ ವ್ಯಾಪಾರದಲ್ಲಿ ಅಷ್ಟೊಂದು ತೊಂದರೆ ಆಗ್ತಿದೆ, ಅದು ಯಾಕೆ ಅಷ್ಟೊಂದು ಮಹತ್ವವನ್ನು ವಹಿಸ್ತಾ ಇದೆ?
0: ನೋಡಿ, ಹಾರ್ಮೋಸ್ ಜಲಸಂಧಿ ಒಂದು ಆಯಕಟ್ಟಿನ ಜಾಗದಲ್ಲಿ ಇದೆ. ಅದು ಒಂದು ರೀತಿಯಲ್ಲಿ ಇಡೀ ಜಾಗತಿಕ ಆರ್ಥಿಕತೆಯ ಜೀವನಾಡಿ ಅಂತ ನಾವು ಹೇಳಬಹುದು. ಇವತ್ತು ನೋಡಿ, ಡೀಸೆಲ್ ಪೆಟ್ರೋಲ್ ಇಲ್ಲದ ಜಗತ್ತನ್ನು ಉಳಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಈ ಜಲಸಂಧಿ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕಿರಿದಾದ ಮಾರ್ಗ. ಈ ಮಾರ್ಗದ ಮೂಲಕ ಸೌದಿ ಅರೇಬಿಯಾ ಇರಬಹುದು, ಇರಾಕ್, ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಸೇರಿದಂತೆ ಹಲವು ದೇಶಗಳಿಂದ ರಫ್ತು ಆಗುವಂತಹ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಿವಿಧ ದೇಶಗಳಿಗೆ ಇದೇ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಸೊ ಜಗತ್ತಿನ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದಲ್ಲಿ ಸುಮಾರು 1/5 ಇದೇ ಜಲಸಂಧಿಯ ಮೂಲಕ ಹೋಗ್ತದೆ. ಅಂದ್ರೆ ಇಡೀ ವಿಶ್ವದ 20% ತೈಲ ಈ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ. ಹಾಗಾದ್ರೆ ಅದರಿಂದ ಇಲ್ಲೆಲ್ಲಾದರೂ ಅಡಚಣೆ ಉಂಟಾದ್ರೆ ಜಾಗತಿಕ ತೈಲ ಪೂರೈಕೆ

0: ಮೇಲೆ ತಕ್ಷಣ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗಾಗಿ ಈ ಹೋರ್ಮುಜ್ ಜಲಸಂಧಿಯ ಮಹತ್ವ ಕೇವಲ ಭೌಗೋಳಿಕವಾಗಿ ಅಲ್ಲ, ಅದು ಜಾಗತಿಕ ಇಂಧನದ ಭದ್ರತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿಶ್ವ ಆರ್ಥಿಕತೆ ಸ್ಥಿರತೆ ಈ ಹೋರ್ಮುಜ್ ಜಲಸಂಧಿ ಆರೋಗ್ಯವಾಗಿದ್ರೆ, ಏನು ಅಡಚಣೆ ಆಗದೆ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಇಡೀ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಹಾಗಾಗಿ ಇಡೀ ಜಗತ್ತು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
1: ಈ ಜಲಸಂಧಿಯಲ್ಲಿ 20% ಪೆಟ್ರೋಲ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಜಗತ್ತಿನ 20% ಕ್ರೂಡ್ ಆಯಿಲ್.
0: ಹೌದು.
1: ಸೊ ಈಗ ಒಂದ್ ವೇಳೆ ಈ ಹೋರ್ಮುಜ್ ಜಲಸಂಧಿ ಬಂದಾಯ್ತು, ಬಂದಾದ ತಕ್ಷಣ ಇಂಡಿಯಾದಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ ಸರ್, ಅದರಿಂದ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ಸರ್?
0: ನೋಡಿ, ನಾವು ಅರ್ಥಶಾಸ್ತ್ರದಲ್ಲಿ ನೀವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾದ. ಅಲ್ಲೊಂದು ಪೆಟ್ರೋಲ್ ನ ಬೆಲೆ ಅಥವಾ ಹೋರ್ಮುಜ್ ಜಲಸಂಧಿಯಲ್ಲಿ ಅಡಚಣೆ ಆದ ತಕ್ಷಣ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲ್ನ ಬೆಲೆ ಯಾಕೆ ಜಾಸ್ತಿ ಆಗ್ತದೆ, ಇದು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ತತ್ವಕ್ಕೆ ಸಂಬಂಧಿಸಿದೆ. ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಂತ ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ, ಹೋರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಬಹುಪಾಲು ಕಚ್ಚಾ ತೈಲ ಸಾಕ್ತದೆ. ಅಲ್ಲಿ ಯುದ್ಧ, ದಾಳಿ, ಹಡಗು ಸಂಚಾರಕ್ಕೆ ಅಡಚಣೆ ಏನಾದರೂ ಆದ್ರೆ ತೈಲ ಪೂರೈಕೆ ಕಡಿಮೆಯಾಗಬಹುದು ಎನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಮೂಡಿ ಬರ್ತದೆ. ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಬೇಕಾದ್ರೆ ನಿಜವಾಗಿಯೂ ತೈಲ ಪೂರೈಕೆ ನಿಲ್ಲಬೇಕು ಅಂತ ಹೇಳಿಲ್ಲ, ನಿಲ್ಲುವ ಸಾಧ್ಯತೆಯ ಭಯವೇ ಸಾಕು. ಈಗಾಗಿರುವಂತದಷ್ಟೇ, ಭವಿಷ್ಯದಲ್ಲಿ ತೈಲ ಕೊರತೆಯಾಗ್ತದೆ ಎಂಬ ನಿರೀಕ್ಷೆಯಿಂದ ಖರೀದಿದಾರರು ಮತ್ತು ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೊಂಡುಕೊಳ್ತಾ ಇದ್ದಾರೆ, ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಏರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದರ ಜೊತೆಗೆ ಯುದ್ಧದ ಸಮಯದಲ್ಲಿ ಹಡಗುಗಳ ವಿಮೆ, ಭದ್ರತೆ, ಸಾಗಾಣಿಕೆ ವೆಚ್ಚ ಇದೆಲ್ಲ ಜಾಸ್ತಿಯಾಗಿ ಸಹಜವಾಗಿ ತೈಲದ ಬೆಲೆ ಜಾಸ್ತಿ ಆಗ್ತದೆ. ಇದನ್ನು ನೋಡಿ, ಅರ್ಥಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದ ಭಾಷೆಯಲ್ಲಿ ಬಹಳ ಸುಂದರವಾಗಿ ನಾವು ಹೇಳ್ತೇವೆ, ಪ್ರೈಸ್ ಆಫ್ ಅನ್ಸರ್ಟಿಂಟಿ, ಅಂದ್ರೆ ಅನಿಶ್ಚಿತತೆಯ ಬೆಲೆ ಅಂತ. ಅಂದ್ರೆ ಮಾರುಕಟ್ಟೆಯಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾದಾಗ ಸಹಜವಾಗಿ ಬೆಲೆಗಳು ತಕ್ಷಣ ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸುತ್ತದೆ. ಇಂಥ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಉದ್ವಿಗ್ನತೆ ಆರಂಭ ಆದ್ರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ವಿಶ್ವದಾದ್ಯಂತ ಅದರ ಪರಿಣಾಮ ಬೀರಿ ಸಾಮಾನ್ಯ ಜನ ಕೂಡ ತೈಲ ಬೆಲೆಯ ಬಿಸಿಯನ್ನು ಅನುಭವಿಸುವ ಹಾಗೆ ಆಗ್ತದೆ.
1: ಈಗ ಪೆಟ್ರೋಲ್ ಅಥವಾ ಡೀಸೆಲ್ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಸರ್, ಸೊ ಅದು ಜಾಸ್ತಿ ಆದಾಗ ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲಾ ಕಡೆನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್ ಹಣದುಬ್ಬರ. ಸೊ ತೈಲ ಬೆಲೆಗೂ ಮತ್ತೆ ಈ ಹಣದುಬ್ಬರಕ್ಕೂ ಏನ್ ಸಂಬಂಧ?
0: ನಾನು ಮೊದಲೇ ಹೇಳಿದ್ದೇನೆ, ನಮ್ಗೆಲ್ಲ ಗೊತ್ತಿದೆ, ತೈಲ ಇಲ್ಲದ ಜಗತ್ತನ್ನ ನಮ್ಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ತೈಲ ಬೇಕು. ತೈಲದುಬ್ಬರ ಅಥವಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ಇದರ ನಡುವೆ ಬಹಳ ನೇರವಾದ ಸಂಬಂಧ ಇದೆ. ಯಾಕಂದ್ರೆ ತೈಲ ಅಂದ್ರೆ ಕೇವಲ ವಾಹನಗಳಿಗೆ ಬಳಸುವ ಇಂಧನ ಅಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಚಲಿಸುವಂತೆ ಮಾಡುವ ಪ್ರಮುಖ ಸಂಪನ್ಮೂಲ. ನಾವೆಲ್ಲೋ ಒಂದು ಕಡೆ ಅದು ಯಂತ್ರಕ್ಕೆ ಚಲನೆಗೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ತಿಳ್ಕೊಳ್ಳುವ ತಪ್ಪು. ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ನಡೀಬೇಕಾದ್ರೆ ಅದಕ್ಕೆ ಈ ತೈಲ ಬೇಕು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ, ಲಾರಿ, ಬಸ್ಸುಗಳು, ಹಡಗುಗಳು, ವಿಮಾನ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಒಮ್ಮೆ ತೈಲ ಬೆಲೆ ಜಾಸ್ತಿ ಆದ್ರೆ ಇದರ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ, ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು, ವಿದ್ಯುತ್ ಉತ್ಪಾದನೆಗೆ, ಅನೇಕ ಉತ್ಪನ್ನಗಳಿಗೆ ಈ ತೈಲ ಉತ್ಪನ್ನಗಳು ಬೇಕು. ಹಾಗಾಗಿ ತೈಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ಮೂರನೇದಾಗಿ ಈ ಹೆಚ್ಚುವರಿ ವೆಚ್ಚ ಆಗ್ತದಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಯಂತ್ರವನ್ನು ನಡೆಸಲು ವೆಚ್ಚ ಜಾಸ್ತಿ ಆಗ್ತದೆ. ಉತ್ಪಾದನೆಗಾರರು ಏನ್ ಮಾಡ್ತಾರೆ, ಸಹಜವಾಗಿ ವೆಚ್ಚ ಜಾಸ್ತಿ ಆದಾಗ ಅವರು ಆ ಬೆಲೆಯನ್ನ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ತಕ್ಷಣ ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಯಾರು ಕೂಡ ವೆಚ್ಚ ಜಾಸ್ತಿ ಆದ್ರೆ ಕೊನೆಯದಾಗಿ ಕಷ್ಟಪಡುವುದು ಯಾರು ಅಂತ ಕೇಳಿದ್ರೆ, ಅದರ ಬರ್ಡನ್, ಅದರ ಹೊರೆ ಇರುವುದು ಯಾರಿಗೆ ಕೇಳಿದ್ರೆ, ಜನಸಾಮಾನ್ಯರ ಮೇಲೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ನಾವು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಕಮಾಡಿಟಿ ಅಂತ ಹೇಳ್ತೇವೆ. ಹಾಗಾಗಿ ತೈಲ ಬೆಲೆ ಏರಿಕೆ ಇಂಧನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ವೆಚ್ಚವನ್ನ ಜಾಸ್ತಿ ಮಾಡಿ ಹಣದುಬ್ಬರ, ಹಣದುಬ್ಬರ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ, ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯ, ಭಯದಿಂದ ಅನಿಶ್ಚಿತತೆ, ಅನಿಶ್ಚಿತತೆಯಿಂದ ಬೆಲೆ ಜಾಸ್ತಿ ಆಗೋದು, ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಹಣದುಬ್ಬರ.
1: ಸರಿ, ಈ ಸಂಘರ್ಷ ಶುರುವಾದಾಗಿನಿಂದ ಈ ವರ್ಲ್ಡ್ ನಲ್ಲಿರುವಂತಹ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಹೂಡಿಕೆಗಳ ಮೇಲೆ ಅದರ ಮೇಲೆ ಎಲ್ಲ ತುಂಬಾ ಪರಿಣಾಮ ಬೀರ್ತಿದೆ ಸರ್. ಈಗ ನಾವು ಹೂಡಿಕೆಗಳು ಹೆಚ್ಚಿಗೆ ಆಗ್ತಿರೋದು, ಕಡಿಮೆ ಆಗ್ತಿರೋದು ಅದೆಲ್ಲ ನೋಡ್ತಾ ಇದೀವಿ. ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್ ಅದಕ್ಕೆ?
0: ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಜಗತ್ತು ಅನ್ನೋದು ಒಂದು ಹಳ್ಳಿ ಆಗಿಬಿಟ್ಟಿದೆ ನೋಡಿ, ಮತ್ತೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ರಿಂದಾಗಿ ಯುದ್ಧದ ಪರಿಣಾಮ ಇವತ್ತಿನ ದಿನಮಾನದಲ್ಲಿ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗದೆ ಅದು ಹಣಕಾಸು ಮಾರುಕಟ್ಟೆಗೂ ಬಹಳ ವೇಗವಾಗಿ ತಲುಪ್ತಾ ಇದೆ. ನೋಡಿ, ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತದೆ. ಯುದ್ಧದ ಸುದ್ದಿ ಬಂದಾಗ ಹೂಡಿಕೆದಾರರು ಎಚ್ಚರಿಕೆ ನಿಲುವನ್ನ ತಾಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಷೇರುಗಳನ್ನ ಕೊಂಡುಕೊಳ್ಳುವುದನ್ನ ಮುಂದೂಡ್ತಾರೆ, ಇಲ್ಲ ಷೇರುಗಳ ಬೆಲೆ ಕಡಿಮೆ ಆಗ್ಬೋದು ಎನ್ನುವ ಭಯದಿಂದ ಮಾರುಕಟ್ಟೆಗೆ ಬಂದು ತಮ್ಮ ಷೇರುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿಲಿಕ್ಕೆ ಆರಂಭ ಆಗುತ್ತೆ. ಎರಡನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಅನ್ನುವ ಭಯ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎಲ್ಲ, ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂತದ್ದು ಸಮುದ್ರ ಮಾರ್ಗದಲ್ಲಿ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಸರಕು ಸಾಗಾಣಿಕೆಯಲ್ಲಿ ವಿಳಂಬ ಆಗುತ್ತೆ, ವೆಚ್ಚ ಜಾಸ್ತಿ ಆಗ್ತದೆ, ಇದರಿಂದ ಆಮದು ರಫ್ತು ವ್ಯವಹಾರಗಳ ವೆಚ್ಚವೂ ಜಾಸ್ತಿ ಆಗ್ತದೆ ಎನ್ನುವುದು ನಮಗೆ ಗೊತ್ತೇ ಇದೆ. ಮತ್ತೆ ನೋಡಿ, ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ಒಂದು ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆದಾರರು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಸೊ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು, ಸಂಘರ್ಷಗಳು, ಅನಿಶ್ಚಿತತೆಗಳು ಇದ್ದಾಗ ಅವರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ, ಬಂಡವಾಳ ಹೂಡಲಿಕ್ಕೆ ಬಹಳ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಯಾವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಇದೆ ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾಲ್ಕನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಚಿನ್ನ, ಅಮೆರಿಕನ್ ಡಾಲರ್, ಬಾಂಡ್ಗಳು, ಕೆಲವು ಸುರಕ್ಷಿತ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜನ ಏನ್ ಮಾಡ್ತಾರೆ, ಷೇರುಗಳ ಮಾರುಕಟ್ಟೆ ತಲ್ಲಣ್ಣಾದ ತಕ್ಷಣ ನಾವು ಚಿನ್ನದತ್ತ ನೋಡ್ತೇವೆ, ಚಿನ್ನದ ಬೆಲೆ ಹೇಗೂ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನು ಕೊಂಡುಕೊಳ್ಳಲಿಕ್ಕೆ ಆಲೋಚನೆ ಮಾಡ್ತಾರೆ. ಹೀಗಾಗಿ ಯುದ್ಧ, ನೆನಪಿಡಿ, ಕೇವಲ ಸೈನಿಕ ಸಂಘರ್ಷ ಅಲ್ಲ, ಅದು ಹಣಕಾಸು ಮಾರುಕಟ್ಟೆ, ವ್ಯಾಪಾರ, ಹೂಡಿಕೆ, ಕೈಗಾರಿಕೆ, ಉದ್ಯೋಗಿಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಘಟನೆ ಆಗಿದೆ. ಹಾಗಾಗಿ ಈ ಒಂದು ಇದನ್ನು ಹೇಗೆ ಸೂತ್ರೀಕರಿಸಬಹುದು ಅಂತ ಹೇಳಿದ್ರೆ, ಸುಂದರವಾಗಿ ಆರ್ಥಿಕ ಸೂತ್ರ ಏನಂತ ಹೇಳಿದ್ರೆ, ಅನಿಶ್ಚಿತತೆ ಹೆಚ್ಚಾದಂತೆ ಹೂಡಿಕೆ ಕಡಿಮೆ ಆಗ್ತದೆ, ಹೂಡಿಕೆ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ನಿಧಾನವಾಗ್ತದೆ. ಆದ್ರಿಂದ ಜಗತ್ತಿನ ರಾಷ್ಟ್ರಗಳು, ನಮ್ಮೆಲ್ಲ ಹಾರೈಕೆ ಏನಂದ್ರೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಹುಡುಕಲಿ, ದೊರಕಲಿ ಅಂತ ನಾವು ಆಶಿಸುವಂತದ್ದು.
1: ಸರಿ, ಯುದ್ಧವು ಹಣಕಾಸು ಮಾರುಕಟ್ಟೆ ಮೇಲೆ ಹೇಗ್ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಿ. ಈ ಸಂದರ್ಶನದ ಮೊದಲ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಎರಡನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವ್ ಆಗೋಕೆ ರೆಡಿ ಆಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ರೇನ್ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ವೆಂಟ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೃಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾವು ರೇನ್ ಕೋಟ್ ಹಾಕೊಂಡ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದರೂ ನೆನೆದು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೃಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ. ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗೆ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಪ್ರೇಮದ ನಾದ
1: ನಾದ ನಾದ ಪ್ರೇಮದ ನಾದ
0: ಇದು ಜನಸಮುದಾಯದ ನಾದ
2: ನಾದಮಯ ಏ ಲೋಕವೆಲ್ಲ ನಾದಮಯ
0: ಇದು ನಿಮ್ಮದೇ ರೇಡಿಯೋ ನಿಮ್ಮದೇ ಧ್ವನಿ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ ರೇಡಿಯೋ ನಿನಾದ 90.4 ಎಫ್ಎಂ ಇದು ಜನಮನದ ನಾದ ತರಂಗ

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ.
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97314 0804 ಫೋನ್ ನಂಬರ್ ಕೊಡೋರ 97314 0804 0804.

0: ತುಳು ಪ್ರಸಾರ ಗೂನಿಗಳಿಗೆ ಮಾತ ಮುಖದಿಂಜಿ ಸುಲ್ಮೆ. ಇಳಿತ ಈ ಕಾರ್ಯಕ್ರಮಡು ತುಳು ತರೆದೇರ್ಪುನ ಬಗ್ಗೆ ಈ ಬಗೆಟ್ ಪಾತೆರ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯ ಕುಮಾರ್ ಮೇರ್ನ ಪಾತೆರನ್ ಕೇನಿಗ
1: ತುಳು ತರೆದೇರ್ಪುನ ಬಗ್ಗೆ ಬಂಡದು ಒಂದು ಕನ್ನಡ ಬಿಎಂ ಶ್ರೀ ಕನ್ನಡ ತಲೆ ಎತ್ತುವ ಬಗ್ಗೆ ಬಂಡದು ಒಂಜಿ ಭಾಷಣ ಮಲ್ತನ ಆ ಕಾಲ 1920 ಮಲ್ತನಂಚಿನ ಭಾಷಣ ಕನ್ನಡ ಎಂಚ ಬುಳೆಚ್ಚಿಲು ಆವುಡು ಪನಪುನ ಬಗ್ಗೆ ಪಾತಿರ್ದೇರು ಅವು ಖರೀದು ಸುಮಾರು 1 ಶತಮಾನ ಕೈತಲ್ಪ 1 ಶತಮಾನ ಆಯ್ನೆಡ್ದ ಬುಕ್ಕ ಇತ್ತೆ ನಮ್ಮ ತುಳು ತರೆದೇರ್ಪುನ ಬಗ್ಗೆ ಎಂಚ ಪಾ ಮಲ್ಪೊಲಿ ಪನಪುನ ಬಗ್ಗೆ ನಮ್ಮ ಚರ್ಚೆ ಮಲ್ತೊಂದುಲ್ಲ ಮುಲ್ಪ ಈ ತುಳು ತರೆದೇರ್ಪುನ ಬಗ್ಗೆ ಪಾತಿರ ದುಂಬು ತುಳು ತರೆದಿರ್ತಿನದ ಪುರಪ್ಪುದ ಬಗ್ಗೆ 4 ಪಾತೆರ ಸುರುಗೆಯನ್ನು ಪನ್ನುಡಾಪ ತುಳು ಭಾಷೆ ಸಾಹಿತ್ಯ ಒಂದು ಆ ಕಾಲಡದ ಬುಕ್ಕ ನಂಕ ಸಾಹಿತ್ಯ ಕ್ಷೇತ್ರಡು ಪರಿಚಯ ಆಂಡ್ ಪನ್ಪುನೇನು ಸುರುಗೆಯನ್ನಂಚೂರು ಪಾತಿರುವೆ ಕೆಲವು ಬಾರಿ ಎನ್ನ ಪಾತಿರಡು ಕನ್ನಡ ಪಾತಿರಲೇ ಕನ್ನಡ ಪದಕ್ಕೂ ಹೆಚ್ಚ ಬರಪದ ಕನ್ನಡ ಪ್ರೊಫೆಸರ್ ಅದು ಕನ್ನಡ ಪಾಠ ಮಾಡ್ತದಪ್ಪನಾಗ ಸಹಜವಾದ ಎಂಕಲ್ನ ತುಳು ಅಪ್ಪೆ ಭಾಷೆ ಅಂಡ್ಲ ಎಂಕಲ್ನ ಇಡೀ ವೃತ್ತಿ ಭಾಷೆ ಕನ್ನಡ ಆಗಿರ್ದಾವ್ರ ಅವನಿಗೆ ಸಮಸ್ಯೆ ಉಂಡು ಅಂಚಾದಪ್ಪನ ಈಗ ಮಾತಿರಲ ಈಗ ಮನ್ನಿ ಪೋಡು ಬಂಡದು ಪಾತಿರ ನಾನು ಸುರುಮಲ್ಪೆ ಈ ಪುರಪ್ಪದ ಬಗ್ಗೆ ನಮ್ಮ ಪಾತಿರ ಅಂಡ ನಂಗೆ ಮಾತಿರಲ ಗೊತ್ತಿತ್ತಲೇ ಕೊನೆ ಪುಣಿಚಿ ತಾಯರು ನಂಗೆ ಎಡಿಟ್ ಮಲ್ತ ಕೊರ್ನಂಚಿನ ತುಳು ಕಾವ್ಯಲ್ನ ಮೂಲಕ ತುಳು ಸಾಹಿತ್ಯ ಚರಿತ್ರೆ ನಮ್ಮ ಸುರುಮಲ್ಪುವ 13ನೇ ಶತಮಾನದ ಬುಕ್ಕ ತುಳು ಕಾವ್ಯ ಪರಂಪರೆ ನಂಕು ನಂಕು ತಿಕ್ಕೊಂಡು ಅರುಣಾಬ್ಜ ಬುಕ್ಕ ವಿಷ್ಣು ತುಂಗನ ಕಾವ್ಯದ ಮೂಲಕ ನಂಕು ತಿಕ್ಕುನಂಚನ ಪರಂಪರೆ ಈ ತುಳು ಕಾವ್ಯ ಪರಂಪರೆ ನಂಕು ತುಳುನಾಡು ಸೃಷ್ಟಿ ಅವರ ಕಾರಣ ದಾನೆ ಪನ್ಪ್ರೆಗೆ ಒಂದು ರಡ್ಡು ವಿಷಯ ಪಾತಿರದು ಬುಕ್ಕ ದುಂಬು ಪುಪ್ಪೆ ಸುಮಾರು 13, 14, 15ನೇ ಶತಮಾನ ಇಡೀ ನಮ್ಮ ದೇಶಾದ್ಯಂತ ನಡತೊಂದಿತ್ತ ನಂಚನ ವೈಷ್ಣವ ಪಂಥದ ಪ್ರಚಾರ ನಿಕ್ಲೇ ಮಾತೆರೆಗಳಾಗುತ್ತುಂಡು ವೈಷ್ಣವ ಪಂಥದ ಪ್ರಚಾರದ ಭಾಗವಾದ ಒಂಜಿ ಸಾಹಿತ್ಯ ಪ್ರಚಾರಲ ಆವೊಂದಿತ್ತೆನೆ ಒಂಜಿ ಕೊಡಿಡು ಧರ್ಮದ ತತ್ವದ ಪ್ರಚಾರದ ಲೆಕ್ಕನೆ ಅವೇ ರೀತಿ ಆ ಧರ್ಮದ ತತ್ವನ್ನು ಪ್ರಚಾರ ಮಲ್ಪನಂಚಿನ ಸಾಹಿತ್ಯ ಇಡೀ ಭಾರತದ ಉದ್ದ ಮುಟ್ಟ ಅವು ನಡತದು ಬರ್ತಾನೆ ನಮ್ಮ ಇತಿಹಾಸ ನಮ್ಮ ದಾಖಲ ಮಲ್ಪುವ ಅಂಚೋಪ್ನಾಗ ಉತ್ತರ ಭಾರತಡು ಉಂದೇನ ಈ ರೀತಿದ ಒಂಜಿ ವೈಷ್ಣವ ಪಂಥದ ಪ್ರಚಾರ ವೈಷ್ಣವ ಪಂಥನೇ ಶ್ರೇಷ್ಠ ವಿಷ್ಣು ಕೃಷ್ಣನ ಕೇಂದ್ರವಾದ ದೀದು ಅಲ್ಪ ನಡತನಂಚಿನ ಸಾಹಿತ್ಯ ಚಳವಳಿ ನಿಂಕ ನಮ್ಮ ಇನ್ನು ಮೀರಾಬಾಯಿನ ಉದಾಹರಣೆ ಮೂಲಕ ನಮ್ಮ ಇನ್ನು ನಂಕು ತೋರ ಸಾಧ್ಯ ಮೀರಾಬಾಯಿ ಉತ್ತರ ಭಾರತಡು ಆ ರೀತಿದ ಒಂಜಿ ಚಳವಳಿ ಶುರು ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕಡು ವಿಜಯನಗರದ ಕೇಂದ್ರವಾದ ವ್ಯಾಸರಾಯರ್ನ ನೇತೃತ್ವಡು ವ್ಯಾಸಕೂಟ ಬುಕ್ಕ ದಾಸಕೂಟ ಪನ್ಪುನ ಒಂಜಿ ರಡ್ಡು ಪರಂಪರೆ ಸುರಾಂಡ್ ಈ ವ್ಯಾಸಕೂಟ ಬುಕ್ಕ ದಾಸಕೂಟ ವ್ಯಾಸಕೂಟ ಅವು ಸಂಪೂರ್ಣವಾದ ಸಂಸ್ಕೃತಡು ಸಾಹಿತ್ಯ ರಚನೆ ಮಾಡ್ತದ ದಾಸಕೂಟ ಅವು ಸ್ಥಳೀಯವಾಯಿನ ಭಾಷೆದ ನೆಲೆಗಟ್ಟಡೆ ಸಾಹಿತ್ಯ ರಚನೆ ಮಾಡ್ತಾನೆ ನಮ್ಮ ತೂಪ ಇನ್ನು ಕೀರ್ತನೆ ಅನ್ಪ ಅವರದ ಬುಕ್ಕ ನಮ್ಮ ಕಾವ್ಯ ಪರಂಪರೆ ತೂಪ ಕುಮಾರವ್ಯಾಸ ಲಕ್ಷ್ಮೀಶೆ ಮುಕ್ಕಲು ಪೂರ ಈ ಕಾಲಘಟ್ಟಡು ಬತ್ತನಕ್ಕೆ ಬುಕ್ಕ ನಮ್ಮ ಕೀರ್ತನಕಾರ್ಯದ ಪೂರ ಪ್ರಮುಖವಾದ ಬತ್ತದು ವೈಷ್ಣವ ಪಂಥವನ್ನು ಪ್ರಚಾರ ಮಾಡ್ತಾನಂಚಿನ ಕಾಲಘಟ್ಟ ಈ ಚಳವಳಿ ತುಳುನಾಡುಗಳ ಪ್ರಭಾವ ಬೂರ್ದಳು ಈ ಪ್ರಭಾವದ ಕಾರಣಡೆ ತುಳುನಾಡು ಆ ಕಾಲಡು 13, 14ನೇ ಶತಮಾನಡು ಸುರಾಯಿನವೇ ನಮ್ಮ ತುಳು ಸಾಹಿತ್ಯ ಪರಂಪರೆ ನಂಕು ಸುರುಗು ತಿಕ್ಕುನಂಚಿನ ಆದಿ ನಮ್ಮ ತುಳುತ ಅರುಣಾಬ್ಜನ ಮಹಾಭಾರತ ಇಪ್ಪಡು ಅಥವಾ ಶ್ರೀ ಭಾಗವತ ಕಾವ್ಯ ಒಂದು ಪೂರ ನಮ್ಮ ವೈಷ್ಣವ ಪುರಾಣದ ಆಧಾರಡೆ ಅವು ಸುರಾಯಿನವು ಅಂಚದೂಪನಾಗ ಇಡೀ ದೇಶಾದ್ಯಂತ ನಡತೊಂದಿತ್ತರಂಚಿನ ಈ ವೈಷ್ಣವ ಚಳವಳಿ ತುಳುನಾಡದ ಮಿತ್ತಲ ಪ್ರಭಾವ ಬೂರ್ದು ಮುಲ್ಪ ಅಕ್ಷರಸ್ಥ ಸಮುದಾಯನವಾಯಿನ ಬ್ರಾಣಿರ್ನಕ್ಲು ಅವಿಟ್ಟು ತುಳು ಭಾಷೆಡು ಸಾಹಿತ್ಯ ರಚನೆ ಮಲ್ಪೆರ ಶುರು ಮಲ್ತೇರು ಐಟ್ ಕಾವ್ಯಡೆ ಪನ್ಪೆ ತುಳುಟ್ಟು ಬರೆಂಡಪ್ಪಗ ಮಾನಾದಿಗೆಜ್ಜಾಂಡು ಗೌರವ ಇಜ್ಜಾಂಡು ಆಂಡ ತುಳುಟ್ಟು ಸಂಸ್ಕೃತಡು ಅಗ್ನಿ ಪಂಡ ತುಳುಟ್ಟು ತೂಪಂಡ ಅವ್ರ ಅಡ್ಲ ಒಂಜೇ ವಸ್ತು ಆಪಂಡೆ ಹೊರತಾವು ಬೇತೆ ಬೇತೆ ಅತ್ತು ತೂ ಬೇತೆ ಅತ್ತು ಅಗ್ನಿ ಬೇತೆ ಅತ್ತು ಅಗ್ನಿ ಪನ್ಪುನ ಅತ್ತೇ ಮಲ್ಲಪದ ತುಳುಟು ತೂ ಪನ್ಪುನಾಗಿ ಉಂಡು ಪನ್ಪುನ ಮೂಲಕ ತುಳು ಭಾಷೆನ ಸಮರ್ಥಿಸೈನೇ ನಮ್ಮ ಆ ಕಾಲಡು ತೂಡು ಅಂಚೋಪ್ನಾಗ ಆ ಕಾಲೊಡೆ ತುಳು ಈ ಸ್ಥಳೀಯ ಭಾಷೆ ಆಯ್ನ ತುಳುಟು ಸಾಹಿತ್ಯ ರಚನೆ ಮಲ್ಪಡು ಪನ್ಪರೊಂಜಿ ಪ್ರಜ್ಞೆ 13-14 ಶತಮಾನಡೆ ನಮ್ಮ ತುಳುನಾಡು ಅವು ಆರಂಭ ಆತನು. ಅವೇರ್ದ ಬುಕ್ಕ ನಮ್ಮ ಬರಪುನೆ ದಾಸಪಂಥದ ಒಟ್ಟುಗೆ ಉಡುಪಿಡು ಕೇಂದ್ರವಾದ ಅಲ್ಪ ವೈಷ್ಣವ ಪಂಥನ ಪ್ರಚಾರ ಮಲ್ತರಂಚಿನ ವಾದಿರಾಜರು ಬರೆಯಿನಂಚಿನ ದಶಾವತಾರ ಗೀತೆ ನಿಕ್ಲೆ ಮಾತೆರೆಗಳ ನೆನಪುಂಡು. ದಶಾವತಾರ ಗೀತೆ, ಈ ದಶಾವತಾರ ಗೀತೆ ಅವು ತುಳುಟು ಬರೆಯಿನ ವಿಷ್ಣುವಿನ ದಶ ಅವತಾರಲೇನು ಆರು ಬರೆಯರು. ಆರು ಬರೆನಾಗ ಸಂಸ್ಕೃತಳು ಬರೆತಿಜೇರು, ಕನ್ನಡಳು ಬರೆಯಜೇರು, ಆರು ಬ್ರಾಹ್ಮಣರನ್ನ ತುಳುಟು ಬರೆಯಜೇರು. ಆರೈಕೆ ಬಳಸೈನಂಚಿನ ತುಳು ಅವು ದಲಿತರನ್ನ ತುಳು ದುಳು ದಲಿತರನ್ನ ಭಾಷೆಡೆ ಆರೈನ್ ಬಳಸೆಯರು. ಆರ್ನ ಈ ಮಠೊತ್ತ ದೇವಸ್ಥಾನದ ಸುತ್ತಮುತ್ತ ಇಪ್ಪುನಂಚಿನ ದಲಿತರು ಪಾತೆರನಂಚಿನ ತುಳು ಭಾಷೆಡೆ ಆ ದಶಾವತಾರ ಗೀತೆಯಲ್ಲಿ ನಾರು ಅಪಗ ರಚನೆ ಮಾಡ್ತೇರು. ಪಂಡ ಆ ಕಾಲೊಡೆ ಒಂಜಿ ನಮ್ಮ ತುಳುನಾಡು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪುಡು ಬನ್ಪುನಂಚಿನ ಒಂಜಿ ತುರ್ತು ಆ ಕಾಲೊಳು ಇತ್ತರು ಬನ್ಪುರೇನೆ ಯಾನು ಮುಲ್ಪ ನೆನಪು ಮಲ್ಪರ ಮಲ್ಪುನ ಆತೆ ಅಂಚ ಅದೊಂದು ಒಂದು ಸುರುದ ಒಂಜಿ ಘಟ್ಟ ತುಳು ಭಾಷೆ ಸಾಹಿತ್ಯದ ಪುರಪ್ಪುದ ಸುರುದ ಘಟ್ಟ ಅಂಡ ರಡ್ನೆ ಘಟ್ಟವಾದ ನಮ್ಮ ತೋಡೈನೆ ನಮ್ಮ ತುಳುನಾಡು ಬತ್ತನಂಚಿನ ಕ್ರೈಸ್ತ ಮಿಷನರಿಲು ಬಾಸೆಲ್ ಮಿಷನ್ ಬುಕ್ಕ ಬಾಸೆಲ್ ಮಿಷನ್ದ ಒಟ್ಟುಗು ಬತ್ತನಂಚಿನ ವಸಾಹತುಶಾಹಿ ಆಡಳಿತ ಈ ವಸಾಹತುಶಾಹಿ ಆಡಳಿತದ ಒಟ್ಟುಗು ಬತ್ತನ ಅಧಿಕಾರಿ ನಕ್ಲು ಒಂಜಿ ಕೊಡಿನ ಮಿಷನರಿ ನಕ್ಲು ಅವರದ ಬುಕ್ಕ ಆಡಳಿತ ಬತ್ತನಂಚಿನ ಅಧಿಕಾರಿ ನಕ್ಲು ತುಳು ಭಾಷೆದ ಬುಳೆಚ್ಚಿಲಿಗೆ ಅಕ್ಕನ ಸೇವೆ ಮಸ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತನೇ ಮುಕ್ಕಲ ಮೂಲ ಉದ್ದೇಶ ಅವು ಧರ್ಮ ಪ್ರಚಾರ ಕ್ರೈಸ್ತ ಧರ್ಮದ ಪ್ರಚಾರ ಅವೆರದ ಬುಕ್ಕ ಮತಾಂತರ. ಆ ಕಾಲೊಡು ಕನ್ನಡ ಪಾತ್ರ ನಕ್ಲಿ ಏರ್ಲ ಇತ್ತನಕ್ಲಿ ಭಾರಿ ಕಮ್ಮಿ. ಶಾಲೆಗೆ ಹೋತೋ ಈ ರೀತಿ ಕಲ್ತನಾಗ್ಲಿ ಮಾತ್ರ ಇತ್ತನೆ. ಹೆಚ್ಚಿನ ಅಕ್ಕಲನ ಮಾತೃಭಾಷೆ ತುಳುವೇ ಆದಿತ್ತನು. ಈ ಮಿಷನರಿ ನಕ್ಲನ್ನ ಅಕ್ಕಲ ಅಪ್ಪಗ ಮಲ್ತನಂಚಿನ ಒಂದು ಎಡ್ಡೆ ಬೇಲೆ ಬಂಡ ಅಕ್ಕಲು ಆ ದೇಶಗೂ ಪಾಡು ಆ ದೇಶದ ಸ್ಥಳೀಯ ಭಾಷೆ ಉಂಡು ಅವೇನೆ ಅಕ್ಕಲು ಸುರುಗು ಕಲ್ಪುನೆ ಕಲ್ತದ ಐನಿಡ್ದುಕ್ಕ ಅವೆಟ್ಟೆ ಮತ ಪ್ರಚಾರ ಮಲ್ಪಡು ಮನ್ಪುನ ಅಕ್ಕಲೇ ಗೊಂಜಿ ಒಂಜಿ ನಿರ್ದೇಶನ ಇತ್ತನು. ಅಂಚದು ಆ ತುಳು ಭಾಷೆಡ ಮತ ಪ್ರಚಾರ ಮಲ್ಪಡೋದಂಡ ಆಯ್ಕೆ ಅವಶ್ಯಕವಾಯಿನಂಚಿನ ಅವಶ್ಯವಾಯಿನ ತುಳು ಭಾಷೆನು ಎಂಚ ಕಲ್ಪುನೆ ಎಂಚ ಪ್ರಚಾರ ಮಲ್ಪುನೆ ಉಂದೇನ ಅಕ್ಲು ಅಲ್ಪ ಯೋಚನೆ ಮಲ್ತದೆ. ಅಂಚ ಅಕ್ಲು ಶುರು ಮಲ್ತನೆ ಬೈಬಲ್ದ ಅನುವಾದಲೇನು ತುಳುಕು ಮಲ್ತೇರು. ಬೈಬಲ್ದ ಅನುವಾದ ಅವು ಅನುವಾದ ಮಲ್ತನೆ ಇಲ್ಲಿಲ್ಲಾಗಿ ನಂಕ ಬೈಬಲ್ನ ಕೊರಪುನ ಮೂಲಕ ಕ್ರೈಸ್ತ ಧರ್ಮದ ಪ್ರಾಮುಖ್ಯತೆಯನ್ನು ಪನ್ಪುನ ಉದ್ದೇಶ ಅಲ್ಲ. ಆ ಕಾಲೊಡು ಮತಾಂತರದ ಒಟ್ಟುಗೆ ಮತಾಂತರದ ಮತ ಪ್ರಚಾರದ ಒಟ್ಟುಗೆ ಅಕ್ಲು ತುಳು ಪಠ್ಯಪುಸ್ತಕ ರಚನೆ ಮಲ್ತೇರು. ತುಳು ಪಠ್ಯಪುಸ್ತಕ ಇಲ್ಲಿ ನಮ್ಮ ಮಲ್ಪ ತುಳು ಪಠ್ಯಪುಸ್ತಕನು ಸುರೂಗು ಸುರು ಮಲ್ತನಾಗ್ಲು ಈ ಬಾಸೆಲ್ ಮಿಷನರಿ ನಕ್ಲು ಕ್ರೈಸ್ತ ಮಿಷನರಿ ನಕ್ಲು ಹಾಕ್ಲು ಸುರು ಮಲ್ತೇರು. ಆಯ್ತಾ ಒಟ್ಟುಗೂ ಡಿಕ್ಷ್ನರಿ ಕನತ್ತೇರಾಗ್ಲು ತುಳು ಭಾಷೆಗೆ ಬೋಡ ಡಿಕ್ಷ್ನರಿ ವ್ಯಾಕರಣ ಗ್ರಂಥಗಳೇನು ಉಂದೆನ ಪೂರ ಹಾಕ್ಲು ಕನತ್ರ ಅಂಡ ತುಳುತ ಮೂಲಕನೇ ಮತ ಪ್ರಚಾರ ಮಲ್ಪಡು ಪನ್ಪುರಂಚ ಉದ್ದೇಶಡು ಹಾಕ್ಲು ಮಲ್ತೇರು. ಆ ಉದ್ದೇಶ ಇತ್ತಿಲ್ಲ ಆಯ್ತ ಪ್ರಯೋಜನ ತುಳು ಭಾಷೆಗಾಂಡ ಅವು ಮಾತ್ರ ಮಿಷನರಿ ನಕ್ಲು ಬತ್ತನಕ್ಲು ಮುಲ್ಪೈತನಂಚಿನ ತುಳು ಪಾರ್ದನಲ್ಲಿ ಸಂಗ್ರಹ ಮಾಡ್ತೇರು. ಭೂತಾರಾಧನೆದ ಪಾರ್ದನ ಇಪ್ಪಡು ಸಿರಿ ಸಂಧಿ ಮುಖ್ಯವಾದ ಭೂತಾರಾಧನೆದ ಪಾರ್ದನ ಸಂಗ್ರಹ ಮಾಡ್ತೇರು. ಆ ಮೂಲಕ ತುಳು ಭಾಷೆ ಬೇಲೆ ಮಲ್ತರಂಚಿನ ರಡ್ನೇ ಘಟ್ಟ ಈ ಮಿಷನರಿ ನಕ್ಲ ಕಾಲಘಟ್ಟ. ಈ ಮಿಷನರಿ ನಕ್ಲು ಕೆಲಸ ಮಲ್ತನದ ಕಾರಣ ಹೊಡೆದಾದ ಅವಿರದಕ್ಕ ಮೂಜಿನೇ ಘಟ್ಟೋಡು ಅವು ನಮ್ಮ ತುಳುವೇರ್ನ ಮಿತ್ ಪ್ರಭಾವ ಬೂರ್ರು ತುಳುವೇರ ನಮಿತ್ತ ಪ್ರಭಾವ ಬೂರ್ದು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪರ ಶುರು ಮಲ್ತೇರು. ಆ ರೀತಿ ಗುರುತಿಸಿ ಮಲ್ಲ ಒಂಜಿ ಕೃತಿ ಪಂಡ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ನಿಕ್ಲು ಗೊತ್ತಿಪ್ಪಡು. ಈ ತುಳು ಯಕ್ಷಗಾನ ಪ್ರಸಂಗನು ಸುರೂಡು ತುಳುಟು ಕನರಿನ ಕಾರಣ ಬಂಡ ಅವು ಮಿಷನರ್ ನಕ್ಲು ಮಲ್ತರಂಚಿನ ಈ ಸಾಹಿತ್ಯ ಚಳವಳಿದ ಪ್ರಭಾವರದು ಈ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ಅವು ಬತ್ತನಿ ಅಂಚ ಬತ್ತನಿಡದ ಬುಕ್ಕ ನಿಧಾನವಾದ 1923 ಇಸವಿರದ ಬುಕ್ಕ ಎಸ್ ಸಿ ಪಣಿಯಾಡಿ ಬುಕ್ಕ ಶೀನಪ್ಪ ಹೆಗ್ಗಡೆಯರನ್ನ ನೇತೃತ್ವಡು ನಡತನಂಚಿನ ತುಳು ಸಾಹಿತ್ಯ ಸಾಂಘಿಕ ತುಳುವ ಸಾಹಿತ್ಯ ಚಳವಳಿ ನಿಕ್ಲಿಗೆ ಗೊತ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತು ನಾ ಮುಲ್ಪ ಒಂದು ಚೂರು ಏನಾಯ್ನು ಚೂರು ವಿಸ್ತೃತ ಪಾತ್ರ ಎಸ್ ಯು ಪನಿಯಾಡಿ ಬುಕ್ಕ ಶೀನಪ್ಪ ಹೆಗ್ಗಡೆ ಮುಕುಲ್ ಪೂರ ಆ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರಾಗ್ಲಿ ಪೂರ ಸ್ವಾತಂತ್ರ್ಯ ಚಳವಳಿ ಡಾಕ್ಲು ಭಾಗವಹಿಸೋದಿತ್ತೇರಿ. ಇಡೀ ಸ್ವಾತಂತ್ರ್ಯ ಚಳವಳಿ ದೇಶಾದ್ಯಂತ ಪ್ರಚಾರ ಹೊಂದಿತ್ತೇರಿ. ಮುಲ್ಪಲವು ಪ್ರಚಾರ ಮುಕ್ಲ ಏನು ಪ್ರಚಾರ ಒಂದು ಚಳವಳಿ ಮಲ್ತೊಂದಿತ್ತೇರಿ. ಮಲ್ತೊಂದಿಪ್ಪನಾಗ ಮುಲ್ಪ ಮುಕ್ಲೆಗೆ ಎದುರಾಯಿನ ಒಂಚೆ ಎಲ್ಲೇ ಒಂಜಿ ಸಮಸ್ಯೆ ಬಂಡ ಕನ್ನಡಡು ಭಾಷಣ ಮಲ್ಪೋಡ ತುಳುಟ್ಟು ಭಾಷಣ ಮಲ್ಪೋಡ ಬಂಡ ಅಷ್ಟು ಆತ್ನೇಡ ತುಳು ಇಲ್ಲದ ಇಲ್ಲದ ಉಲಾಯದ ಭಾಷೆ ಮಾತ್ರ ಆದಿತ್ತೇರಿ. ಪಿದೈಬೋದು ಪಾತ್ರನಂಚಿನ ಭಾಷೆ ಆದಿಜ್ಜಾಡು ಅಂಚಾದ ಅಕ್ಲು ಅಪ್ಪಗ ದೆತ್ತೊಂದಂಚಿನ ತೀರ್ಮಾನ ಸ್ವಾತಂತ್ರ್ಯ ಚಳವಳಿದ ಮಾತಾ ಭಾಷಣಲೆಲ್ಲ ನಮ್ಮ ತುಳು ಭಾಷೆಡೇ ಮಲ್ಪೋಡು ಮಲ್ಪನ ತೀರ್ಮಾನ ಮಲ್ತೇರಾಕ್ಲಿ. ಹಳ್ಳಿ ಹಳ್ಳಿ ಇರ್ಬೋದು ಭಾಷಣ ತುಳು ಭಾಷೆಡೆ ಮಲ್ತೇರಿ ತುಳು ಭಾಷೆಡೆ ಮಲ್ತೇರಿ. ಆ ರೀತಿ ತುಳು ಭಾಷೆಡ ಮಲ್ತರ ಮಾತ್ರ ಸ್ವಾತಂತ್ರ್ಯ ಚಳವಳಿದ ಪಗ ಅಕ್ಲು ಜೈಲಿಡುಪ್ಪನಾಗ ಜೈಲಿಡುಪ್ಪನಾಗ ಜೈಲಿಡುಪ್ಪನಾಗ ಅಕ್ಲು ಕುಲ್ಲುದು ಇನ್ನೇ ನಮ್ಮ ಪಾತಿರುವತ ತುಳು ತಲೆ ತರೆದೆರಪ್ಪನ ಬಗೆ ಎಂಚ ಬಂದು ಯೋಚನೆ ಅಕ್ಲು ಮಲ್ತೇರಿ. ಅಂಚ ಅಕ್ಲು ಮಲ್ತನೆ ತುಳುಕು ಗೌರವದ ಸ್ಥಾನ ಬರೋಡು ದಂಡ ತುಳು ಭಾಷೆಡ ನಂಕು ಸಾಹಿತ್ಯ ರಚನೆ ಆವಡು ತುಳುಟು ಸಾಹಿತ್ಯ ಇಜ್ಜಿ ಅಂಚದಾಕ್ಲು ಸುರು ಮಲ್ತೇರು ತುಳುವ ಮಾಲೆ ಪನ್ಪುನ ತುಳುವ ಮಾಲೆ ಪನ್ಪುನ ಪುಸ್ತಕ ಪ್ರಕಟಣೆದ ಯೋಜನೆ ಪಾಡೊಂದು ಅವೇತ ಮೂಲಕ ಪದಿಮೂಜಿ ಪುಸ್ತಕವನ್ನು ಅಕ್ಲು ಕಣತ್ತೇರು. ಪಂಡ ಮಿಷನರಿ ನಕ್ಲು ಮಲ್ತನಂಚಿನ ಈ ಕಾರ್ಯಕ್ರಮ ಈ ಮಿಷನರಿ ನಕ್ಲು ಮಲ್ತನಂಚಿನ ಕಾರ್ಯಕ್ರಮದ ಪ್ರಭಾವಡು ಬುಕ್ಕ ಆ ಕಾಲಡು ಕರ್ನಾಟಕಡು ನಡತೋದಿತ್ತನಂಚಿನ ಸ್ವಾತಂತ್ರ್ಯ ಚಳವಳಿ ಬುಕ್ಕ ಸ್ವಾತಂತ್ರ್ಯ ಚಳವಳಿದ ಒಟ್ಟು ನಡತೋಯ್ತನ ಸಾಹಿತ್ಯ ಚಳವಳಿ ಉಂದು ಮುಕ್ಕಲ ಕಣ್ಣೆದುರಿತ್ತನು. ಅಂಚಾದ ತುಳು ಚಳವಳಿಲ ಮುಲ್ಪ ಆವಡು ತುಳು ಸಾಹಿತ್ಯ ಚಳವಳಿಲ ಆವಡು ಮಲ್ಪ ಕಾರಣವು ಅಕ್ಲು ಮಲ್ತನಂಚಿನ ಚಳವಳಿ ಅವು ಎಲ್ಲೇ ಎಲ್ಲಿ ಅವಧಿಯ ಅಲ್ಲ ಅವು ತುಳುತ್ತಮಿತ್ತು ಭಾರಿ ಮಲ್ಲ ಪ್ರಭಾವನು ಪೂರ್ಣಂಚಿನ ಕಾಲಘಟ್ಟ. ಅಂಚಾದ ಈ ರೀತಿದ ಪುರಪು ನಮ್ಮ ದೀವೊಂದು ತುಂಡ ತುಳು ತುಳುತ್ತ ಬಗ್ಗೆ ಯೋಚನೆ ನಮ್ಮ ಮಾತ್ರ ಮಲ್ಪನತ್ತು ಈತು ಪೀಠಿಕೆ ನಾನು ಪನೇರ ಮುಖ್ಯ ಕಾರಣವಂಡ ತುಳುಕು ಸಂಬಂಧಪಟ್ಟಿಲೆಕ್ಕ ಚಳವಳಿದ ರೂಪ ಅತ್ತಲ್ಲ ತುಳು ನಮ್ಮ ಭಾಷೆ ಈ ಭಾಷೆಡು ಸಾಹಿತ್ಯ ರಚನೆ ಮಲ್ಪುಡು ಮಲ್ಪುನ ಒಂಜಿ ಮನಸ್ಸು ಅವು ಪದಿಮೂಜಿನ ಶತಮಾನವ್ರದ ಇತ್ತಲು ಮಲ್ಪುನೇನು ಪನೇರ ಬಿಡೋದು ಯಾನು ಈತು ಅಂಶಲೇ ನಾನು ಮೂಲ ಪನೇರ ಸುರು ಮಲ್ತೆ. ಇಂಚಿನ ಮನಸ್ಸಲೇ ಈ ರೀತಿಯ ಮನಸ್ಸಲೇ ಇನ್ನಿ ನಂಕು ತುಳುಕು ಒಂಜಿ ಗಟ್ಟಿಯಾಯಿನ ಬುನಾದಿನ ಕಟ್ಟದ ಕೊರನೆ ಅಂಚೋಪನಾಗ ಇನಿ ನಮ್ಮ ತುಳು ಎಂಚ ನಾನು ತಲೆದೆರ್ಪಿಲೇಕ ಮಲ್ಪೋಡು. ಬಿ ಎಂ ಶ್ರೀಯಾನಿ ಭಾಷಣ ಮಲ್ಪನಾಗ ಕರ್ನಾಟಕ ವ್ಯಾಪ್ತಿಡು ಕನ್ನಡ ಒಂಜಿ ಅಧಿಕೃತವಾಯಿನ ಭಾಷೆ ಬಂಡದು ಇತ್ತದು ಅಧಿಕೃತವಾಯಿನ ಭಾಷೆ ಕನ್ನಡ ಬಂಡದು ಅವಂಜಿ ರಾಜ್ಯ ಭಾಷೆ ಬಂಡದು ಇತ್ತದು. ಆಂಡ ಇನಿ ತುಳು ಆ ರೀತಿಯ ಒವ್ವೇ ಒಂಜಿ ಅಧಿಕೃತ ಮಾನ್ಯತೆ ಇಜ್ಜದು ಇಪ್ಪನಂಚಿನ ಭಾಷೆ ಸಂವಿಧಾನದ ಎನ್ಮುನೆ ಪರಿಚಯದ ಸೇರ್ಸವಡೊಂದು ಈತು ಹೋರಾಟ ಮಲ್ತೊಂದಿಲ್ಲ ಈತ ಮಲ್ತೊಂದಿತ್ತಲ್ಲ ಇನಿಕ್ಲ ನಂಕ ಆಯ್ನ ಸೇರ್ಪವರ ಸಾಧ್ಯ ಆತಜ್ಜಿ ಅಂಚೆ ನಾವು ಸೇರ್ಪಡದಂಡ ಇನಿ ನಮ್ಮ ಆಯ್ನ ದಾದ ಮಲ್ಪೋಡು. ನಮ್ಮ ಮಲ್ಪುನಂಚಿನ ಚಳವಳಿಗೆ ಚಳವಳಿದ ಹಿನ್ನಡೆ ಅಥವಾ ಈಕ ದಾಯಿತ ಡ್ರಾಬ್ಯಾಕ್ ಎಂಚಿನ ಚಂಡ ಈತು ಇತ್ತಲ್ಲ ತುಳುಟು ಈತು ಈತು ಸಾಹಿತ್ಯ ಕೃತಿಗಳುಲ್ಲ ಸಾಹಿತ್ಯಲುಲ್ಲೇರು ಪ್ರಾಚೀನ ಭಾಷೆ ಮೂಲ ದ್ರಾವಿಡ ಭಾಷೆ ಇರ್ದು ಸುರೂಗು ಪಿದೈಭತ್ತನಂಚಿನ ಭಾಷೆ ತುಳು ಅಂದು ಪನ್ಪುರ ಪುಗರ್ತೆ ಮಾತಲ ತುಳುಕೊಂಡು ಇದು ಇತ್ತಲ್ಲ ಇನಿ ದಾಯಿ ನಂಕು ಸಂವಿಧಾನದ ಎನ್ಮುನೆ ಪರಿಚಯದಕ್ಕೂ ಸೇರಿಸವರ ಸಾಧ್ಯ ಆತಜ್ಜಿ. ಅವು ದಾಯಿ ಪಂಡ ತುಳು ಅವು ಇನಿ ಮಾರ್ಕೆಟ್ ಕೊಂಡ ನಮ್ಮ ತುಳು ಬಾತಿರುವ ಅವು ತರಕಾರಿ ಮಾರ್ಕೆಟ್ ಪಡು ಮೀನು ಮಾರ್ಕೆಟ್ ಪಡು ಅಂಗಡಿ ಪೋಂಡ ಮಾತ ಕೊಡಿಟ್ಟು ನಮ್ಮ ತುಳು ಪಾತಿರುವ ಆಂಡ ಒಂದು ಪೊಲೀಸ್ ಸ್ಟೇಷನ್ ಪೋಂಡ ಸರ್ಕಾರಿ ಕಚೇರಿ ಪೋಂಡ ಅವು ನಮ್ಮ ತುಳುಟು ಪಾತಿರ್ಜ ತುಳುಟು ಪಾತಿರ್ಜ ಅವು ದಾಯಿ ತುಳುತ ಬಗ್ಗೆ ನಂಕು ದಾಯಿ ಕೀಳರಿಮೆ ನೆಕ್ ಮುಖ್ಯ ಕಾರಣ ಬಂಡ ತುಳು ಈ ತುಳುನಾಡು ನಮ್ಮ ತುಳುವೇರ್ನ ಆತ್ಮದ ಭಾಷೆಯಾದ ಇನಿಜ್ಜಿ ತುಳುವೇರ್ನ ಆತ್ಮದ ಭಾಷೆಯಾದ ತುಳು ಇನಿ ಆವಡೋ.
0: ರೇಡಿಯೋ ಸಾರಂಗಡು ತುಳು ಪ್ರಸಾರ ಕೇಳುವುದಿಲ್ಲರು ತುಳು ತರೆದೇರ್ಪುನ ಬಗ್ಗೆ ಪಾತ್ರಪ್ಪನಾರು ಡಾಕ್ಟರ್ ಅಭಯ ಕುಮಾರ್
1: ಆತ್ಮದ ಭಾಷೆ ಬಂಡ ಇಂಚಿನ ಒಂದು ಎಲ್ಲೇ ಉದಾಹರಣೆ ಯಾನು ಪ್ರೊಫೆಸರ್ ಚಿನ್ನಪ್ಪಗೌಡ್ರ ಬುಕ್ಕ ಪ್ರೊಫೆಸರ್ ವಿವೇಕ್ ರಾಯ್ಕ್ಲು ಕಣ್ಣೂರು ಯೂನಿವರ್ಸಿಟಿಗೆ ಒಂಜಿ ಮೀಟಿಂಗ್ ಪೋಯ ಬಿ ಒ ಇ ಮೀಟಿಂಗ್ ಅಲ್ಪ ಆರಪ್ಪಗ ಅಕಾಡೆಮಿದ ಅಧ್ಯಕ್ಷರಾರು ಆರು ಪೋನಾಗ ಪಂಡೇರು ಚಿನ್ನಪ್ಪರೇ ಇನಿ ನಮ್ಮ ಕಣ್ಣು ರೂಪನಾಗ ನಮ್ಮ ತುಳುಟ್ಟೇ ಮಾತಿರಡು ಅವಳು ಅವಳು ತತ್ತಿಲ್ಲ ಕನ್ನಡ ಮಾತಿರವಲ್ಲಿ ಇಂಗ್ಲಿಷ್ ಮಾತಿರವಲ್ಲಿ ಸರಿ ಬಣ್ಣ ಅಲ್ಪ ಬಸ್ ಟಿಕೆಟ್ ಕೊರನಾಗಲ್ಲ ತುಳುಟ್ಟೆ ಕೇಳ ಪಂಡ ಅಲ್ಪ ಬೋದು ಅಂಗಡಿ ಇಡ ಬಾರದ ಬರೆದ ದೆಪ್ಪನಾಗಲ್ಲ ತುಳುಟ್ಟೆ ಮಾತೇರಿಯ ಮೀನ್ ದಾಡಬಹುದು ಮೀನದ ರೇಟ್ ಕೇಂದಾಗಲ್ಲ ತುಳುಟ್ಟೆ ಕೇಂಡ ಮಾತಲ್ಲ ಅರ್ಥ ಅಮ್ಮಕ್ಕಳಿಗೆ ಅರ್ಥ ಅಮ್ಮನು ಉನ್ಮಲ್ಪೇರಿ ಆಫೀಸಿಗೆ ಹೋದ್ಲ ಅಲ್ಪ ತುಳುಟ್ಟೆ ಮಾತೇರಿಯ ತುಳುಟ್ಟೆ ಮಾತೇರಿಯ ಮಾತಿರ್ಲ ತುಳು ನಾ ಇಲ್ಲಿ ಸ್ವೀಕಾರ ಮಲ್ಪೇರು ಸ್ವೀಕಾರ ಮಲ್ಪೇರು ಅಂಚೊಪ್ಪನಾಗ ನಮ್ಮ ಪಾತ್ರನೇನು ಅಕ್ಲು ಸ್ವೀಕಾರ ಮಲ್ಪೇರು ಬಣ್ಣಾಗ ತುಳುವನು ಅರ್ಥ ಮಲ್ತೊನ್ನ ಅಕ್ಲ ಅರ್ಥ ಆಗಿಲ್ಲ ಅರ್ಥ ಮಲ್ತೊನ್ನ ಅಂಚಿನ ಮನಸ್ಸು ಬೇತಾಕ್ಲಡೆ ಉಂಡು ಅನ್ನಾಗ ನಮದ ಎಂಚನ ತುಳುಟ್ಟೆ ನಮ್ಮ ಪಾತ್ರ ನಮದಾಯಿ ಅವೇ ಆತ್ಮದ ಭಾಷೆ ಅವಳು ನಮ್ಮ ಪ್ರತಿಯೊರಿಯರನ್ನ ತುಳುತ ತುಳುಲ ನಮ್ಮ ಆತ್ಮದ ಭಾಷೆ ಅಂಡ ಮಾತ್ರ ನಂಕ್ ಇನಿ ತುಳುನು ಇಡೀ ಬ್ರಹ್ಮಾಂಡೋಡೆ ತುಳು ಮಲ್ಪನ ಘೋಷಣೆ ನಮ್ಮ ಘೋಷಣೆ ಮಲ್ತನ ತಮಿಳು ತಮಿಳ್ ಏರ್ನಕ್ಲು ಒಂದೇನು ಘೋಷಣೆ ಮಾಡ್ತೇವೆ ಉಳಗತ್ತಿಲ್ ತಮಿಳ್ ಉಳಗತ್ತಿಲ್ ತಮಿಳ್ ಪಂಡದ ಅಕ್ಲು ಘೋಷಣೆ ಮಾಡ್ತೇವೆ ಇಡೀ ಜಗತ್ತಿಡೆ ತಮಿಳು ಪಂಡ ಅಕ್ಕಲ್ನ ಇಡೀ ಕಾನ್ಸೆಪ್ಟ್ ಎಂಚ ಪಂಡ ಜಗತ್ತಿಡು ಓಡ್ಕೊಂಡಲ್ಲ ಅಲ್ಪ ತಮಿಳ್ ಏರ್ಪುಣೆ ಅಂದ್ರೆ ನಂಕ ಆ ರೀತಿದ ಒಂದು ಬೋಡ್ಚಿ ಆಂಡ ಇಡೀ ಜಗತ್ತಿಡೆ ನಮ್ಮ ಬ್ರಹ್ಮಾಂಡೋಡೆ ತುಳು ಪಂಡ್ಪುಣೆ ನಮ್ಮ ನಮ್ಮ ಅಂತರ್ಗತ ಮಲ್ತೊಂಡ ನಮ್ಮ ಪೋಯಿನ ಅಲ್ಪ ನಮ್ಮ ತುಳುವೇರಾದ ಬದುಕೇರ ಪಂಡು ಪಾತ್ರ ಪಂಡು ನಾನು ಎರಡು ಸಂವಹನ ಮಲ್ಪರಾಪನು ಒಂದು ಆವೋಡು ನನ್ನ ದಾನೆ ಮಲ್ಪೋಡು ದಾನೆ ಮಲ್ಪೋಡು ಬಣ್ಣ ಕೊಕ್ಕಡೆ ಆಪಜೋ ಆತ್ಮದ ಭಾಷೆ ಅವಳು ಇಡೀ ಜಗತ್ತು ಪ್ರತಿಯೊರಿ ಎಲ್ಲ ನಕ್ಕರೆ ಇಡೀ ಬ್ರಹ್ಮಾಂಡೋಡೆ ತುಳು ಮಲ್ಪನ ಕಾನ್ಸೆಪ್ಟ್ ನಮ್ಮ ಇನ್ನು ಜೀವೊಂದು ನಮ್ಮ ಬೇಲೆ ಮಲ್ತದಂಡ ಐಕ್ಯಪೂರಕವಾದ ಮಲ್ಪುಡ ಇನ್ನ ಬೇಲೆ ಅವು ಮಸ್ತುಂಡು ಯಾನ ಸುರುಗು ಪಂಡೆ ಧಾರ್ಮಿಕ ಕಾವ್ಯವಾದ ಅವು ಬತ್ತಿಲ್ಲ ಓ ವಿಕ್ ನಮ್ಮ ಒಂದು ಅರುಣಾಬ್ಜನ ಮಹಾಭಾರತ ದೇವಿ ಮಹಾತ್ಮೆ ಅಥವಾ ಭಾಗವತ ಒಂದು ಪೂರ ಧಾರ್ಮಿಕ ಕಾವ್ಯಲು ಒಂದು ಈ ದೇವಸ್ಥಾನದ ಕೇಂದ್ರವಾದ ಕೇಂದ್ರ ಪುಟ್ಟನಚ್ಚರ ಕಾವ್ಯಲು ಕುಮಾರವ್ಯಾಸ ಬರೆಯಿನ ಗದಗದ ದೇವಸ್ಥಾನದೇ ಕುಂಡುದಾಯ ಕಾವ್ಯ ಬರೆಯಿನ ಪಂಡ ಧರ್ಮನು ಬುಡಿದು ಕಾವ್ಯ ಹೆಜ್ಜಿ ಭಾಷೆ ಹೆಜ್ಜಿ ಇಡೀ ನಮ್ಮ ಕನ್ನಡ ಪರಂಪರೆ ಇದೆ ತೊಂಡ ಕನ್ನಡ ಸಾಹಿತ್ಯ ಪರಂಪರೆ ಇದೆ ತೊಂಡ ಧರ್ಮನು ಬುಡಿದು ಸಾಹಿತ್ಯ ನಮ್ಮ ಬುಳೆತಿ ತುಳುನು ಇನಿ ದರ್ತ ಭತ್ಯರ ನಮ್ಮ ತುಳುನಾಡು ಇತ್ತಂಚಿನ ಮಾತ ಧರ್ಮಲ ಇನಿ ಬೆನ್ನೆಲುಬಾದ ಉಂತುಂದಂಡ ಸಹಜವಾದೆ ತುಳುಕು ಆಯ್ತಾ ಮಾನಾದಿಗೆ ಆಯ್ಕೆ ಬರ್ಕೊಂಡು ಅಪ್ಪ ಹೆಂಚಿನ ಮಲ್ಪಡು ದೇವಸ್ಥಾನ ದೇವಸ್ಥಾನ ಇಪ್ಪಡು ಚರ್ಚಿ ಇಪ್ಪಡು ಮಸೀದಿ ಇಪ್ಪಡು ತುಳುನಾಡದ ಈ ಮಣ್ಣಿಡು ಉಪ್ಪುನಂಚಿನ ಮಾತ ದೈವಸ್ಥಾನ ದೇವಸ್ಥಾನ ಮಸೀದಿ ಚರ್ಚ್ ಮುಲ್ಪ ಕಾರ್ಯಕ್ರಮರುಡು ಅಕ್ಲು ತುಳು ಭಾಷೆಗೆ ಪ್ರಾಧಾನ್ಯತೆ ಕೊರಡು ಉದಾಹರಣೆ ಒಂಜಿ ಕೊರ್ಪುಂದಂಡ ಆ ಒಂಜಿ ದೇವಸ್ಥಾನ ಒಂಜಿ ವ್ಯಾಪ್ತಿ ಉಂಡು ಒಂಜಿ ಪ್ರಾದೇಶಿಕ ವ್ಯಾಪ್ತಿ ಉಂಡು ಆ ಪ್ರಾದೇಶಿಕ ವ್ಯಾಪ್ತಿದ ಉಲೈಡ್ ಆ ದೇವಸ್ಥಾನ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಚಿನ ಕಾರ್ಯಕ್ರಮ ಮಲ್ಪಡು ಆ ದೇವಸ್ಥಾನದ ಇತಿಹಾಸವನ್ನೇ ತುಳುಟ್ಟೆ ಬರೆಯವಾಡು ಕನ್ನಡ ಬಡಿಸಿ ಇಂಗ್ಲೀಷ್ ಬಡಿಸಿ ತುಳು ಭಾಷೆದ ಪ್ರಾಮುಖ್ಯತೆಯನ್ನು ಅಲ್ಪ ಉಪ್ಪುನಂಚಿನ ಅರ್ಚಕೇರಿ ಬರ್ತಾನೆ ಪ್ರತಿಯೊಂದು ಆಡಳಿತ ಮುಕ್ತೇಶ್ವರ ನಕ್ಲು ಭಕ್ತಾದಿ ನಕ್ಲಿಗೆ ಪಂಡದು ಕೊರಡು ಒಂದು ದೇವಸ್ಥಾನದ ಮೂಲಕ ದೇವರನ ಮೂಲಕ ದೈವದ ಮೂಲಕ ತುಳುತ ಪ್ರಾಮುಖ್ಯತೆಯನ್ನು ಪಂಡ ಅವನ ಮಾತೆಲ್ಲ ನಂಬುವ ದೇವರಿಗೆ ದೈವರಿಗೆ ನಮ್ಮ ತಲೆಬಗ್ಗದ ನಮ್ಮ ನಡಪುವ ನಂಕಿನಿ ಸುರುಗಾವಡಾಯ್ನೆ ತುಳುನಾಡಳಿತನ ಕಾವಂದಿರ ಧರ್ಮಸ್ಥಳ ಮಲ್ತೇರು ಅವು ವಿಶ್ವ ತುಳು ಸಮ್ಮೇಳನ ಮಲ್ತೇರು ಅವರದ್ದು ಬುಕ್ಕ ತುಳುನಾಡು ಬೇತೆ ಬೇತೆ ಕಾರ್ಯಕ್ರಮ ಒಂದು ಬರ್ತಂದ್ರೆ ಹಣ ಅವರದ್ದು ಬುಕ್ಕಲ್ಲ ಆರು ಎಂಚ ಅಲ್ಪ ಕಾವಂದಿರ ಅಲ್ಪ ಧರ್ಮಸ್ಥಳ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪಿಯಾರ ವರ್ಷಗೊಂಜಿ ತುಳು ಸಮ್ಮೇಳನ ಆರು ಮಲ್ಪಡಲ್ಪ ಅವೇ ರೀತಿ ಪ್ರತಿ ದೇವಸ್ಥಾನಲ್ಲ ಒಂಜೊಂಜಿ ಸಮ್ಮೇಳನ ಮಲ್ಪಡ ತುಳು ಸಮ್ಮೇಳನ ಮಲ್ಪಡಕ್ಲೆ ಸಹಜವಾದೆ ತುಳು ತೆರೆದೇರ್ಪಣಲ್ಪ ಪಂಡ ನಂಕ ಇಲ್ಲಿ ಬೋಡಾಯ್ನೆ ಈ ಧಾರ್ಮಿಕ ಕ್ಷೇತ್ರವಡ ಒಂದು ಧಾರ್ಮಿಕ ಪ್ರಚಾರಗತ್ತುಂದು ನಂಕ ಬೋಡಾಯ್ನ ಧರ್ಮದ ನೆಲೆಟ್ಟು ನಮ್ಮ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಉಂಡು ಅವೇನು ಪ್ರಚಾರ ಮಲ್ಪಂಚಿನ ಕೆಲಸ ಇನ್ನು ನಂಕ ಅಯ್ನು ಅವು ಮಲ್ಪಡು ಆ ಮೂಲಕ ಅವು ಮಲ್ತಂದ ದೇವಸ್ಥಾನ ಪೋವನಾಕ್ಲೇರ್ಲಜ್ಜಿ ಆಣ ದೇವಸ್ಥಾನ ಪೂಪುಜೇರು ದೈವಸ್ಥಾನಗಳ ಪೋಪೇರು ಮಸೀದಿಗೆ ಪೋಪೇರು ಅಲ್ಪ ಅಂಚಿನ ಒಂದೆಡು ಕೇವಲ ಅಲ್ಪ ದೇವೇರನ್ನು ಮಾತ್ರ ಅತ್ತು ದೇವಸ್ಥಾನದ ಅಸ್ತಿತ್ವ ಇಪ್ಪುನ ಇನ್ನು ನಮ್ಮ ಅಲ್ಪ ಬೇಲೂರು ಹಳೆ ಬೀಡು ಪೋಪುನೆ ದೇವೇರನ ಅಸ್ತಿತ್ವನ ತೂವರ ಬಂಡದತ್ತು ಅಲ್ಪ ಉಪ್ಪುನಂಚಿನ ಚಿತ್ರಕಲೆಯ ತೂವರ ಜಗತ್ತದ ಪೂರ ಬರ್ಪೇರಾಗಲಿ ಪಂಡ ದೇವಸ್ಥಾನ ಇಲ್ಲಿ ಕೇವಲ ಧಾರ್ಮಿಕ ಕೇಂದ್ರವಾದ ಉಪ್ಪುನತ್ತು ಅವೊಂಜಿ ಸಾಹಿತ್ಯಿಕ ಸಾಂಸ್ಕೃತಿಕ ಕೇಂದ್ರವಾದ ಅವು ಬುಳೆಪ್ಪನ ಮೂಲಕ ತುಳು ಭಾಷೆಯನ್ನು ದಿರ್ತು ಬರ್ತವನ ಬೇಲೆ ಅವು ತುಳುನಾಡು ಅವಳು ಅಂಚ ಮಲ್ಪುನಾಗ ಒಂಜಿ ಅಪಾಯ ಉಂಡು. ತುಳು ಸಂಸ್ಕೃತಿ ಪಂಡ ಅವು ಏಕಮಾದರಿಜ್ಜಿ, ತುಳು ಸಂಸ್ಕೃತಿ ಏಕಮಾದರಿಜ್ಜಿ. ಇನಿ ತುಳು ಸಂಸ್ಕೃತಿ ಪಂಡದ ಪ್ರಚಾರ ಮಲ್ಪುನಾಗ ಕೆಲವು ಅಪಾಯಲು ಇಲ್ಲ. ಅವಂಜೇ ಸಂಸ್ಕೃತಿನೇನು ಬಿಂಬ ಬಿಂಬಿಸೋದು ಪೋನುಲ್ಲೇರು ಅವಂಚತ್ತು. ಈ ಮಣ್ಣದ ಮೂಲದ ಕಲ್ನ ಸಂಸ್ಕೃತಿ ಬರ್ತನೆ ಆಳ್ವಿಕೆ ಮಲ್ತನ ಕಲ್ನ ಸಂಸ್ಕೃತಿ ಎಲ್ಲ ಅಲ್ಪ ಆಡೆ ಮುಟ್ಟ ಪ್ರತಿಯೊಂದೇನ ಅಲ್ಪ ಗಮನಗಳು ನಮ್ಮ ದೇವನೋಡು ದೇವಸ್ಥಾನ ದೇವಸ್ಥಾನಡು ನಂಕ್ ಮಾತೆಗಳ ಮಾತಾ ಸಮುದಾಯಗಳ ಅಲ್ಪ ಅವಕಾಶ ಬರಪಲೇಕ ತೋಡು ಅಂಚದು ಅಲ್ಪ ಸಾಹಿತ್ಯದ ಸಂಸ್ಕೃತಿಯ ದೃಷ್ಟಿಡು ಉವೇ ಮಡಿವಂತಿಕೆ ಜತೆ ಅವಂಜಿ ಮಾತೆರ್ಲ ಬತ್ತದು ಸೇರ್ನಂಚಿನ ಜಾಗ ಏನಂದ್ರೆ ದೇವಸ್ಥಾನದ ಪಾವಿತ್ರ್ಯತೆ ಎಲ್ಲ ಜಾಸ್ತಿ ಆಗ್ಬೋದು. ತುಳು ಭಾಷೆದ ಗೌರವ ಸ್ಥಾನಮಾನ ಹೆಚ್ಚಾಗ್ಬೋದು. ಒಂದು ಒಂಜಿನೇ ನೆಲೆ ರಡ್ನೇದಾದು ಇನಿ ತುಳುನಾಡು ಕ್ರೈಸ್ತ ಮಿಷನರಿ ನಕ್ಲು ಬತ್ತದು ಶಾಲಾ ಕಾಲೇಜಲ್ಲಿ ಮುಲ್ಪ ಸುರಾಂಡ ಶಾಲೆನ ಸುರು ಮಲ್ತೇರು ಅಕ್ಲು ಬತ್ತನ ಒಟ್ಟುಗೂ ಮುಲ್ಪ ಆಯ್ನಂಚಿನ ಒಂಜಿ ಬದಲಾವಣೆ ಬಂಡ ಶಿಕ್ಷಣದ ಒಟ್ಟುಗೂ ಇಂಗ್ಲೀಷ್ ಭಾಷೆ ಎಲ್ಲ ಕನತ್ತೇರಕ್ಲೆ ಇನಿಕ್ಲ ನಂಕ ಆವ ಒಂದು ಇಂಗ್ಲೀಷದ ವ್ಯಾಮೋಹರದು ಪಿದೈ ಬರೀರಾದ ಇಂಗ್ಲೀಷ್ ಬೋರ್ಡ್ ನಂಕಿನಿ ಆಂಡ ಅವೇ ನಂಕ ಮುಖ್ಯ ಅವರ ಬಲ್ಲಿ. ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ನೀರು ನೆಲ ಗಾಳಿ ಆರ್ಥಿಕತೆ ಒಂದೇನು ಮಾತ ಬಳಸುವಂಚಿನ ಈ ಶಿಕ್ಷಣ ಸಂಸ್ಥೆಯಲ್ಲಿ ತುಳುಕು ಬೋಡದ ಹೆಂಚಿನ ಬೇಲೆ ಮಲ್ತೇರ ಒಂದು ಎಲ್ಲಿ ಬೇಲೆ ಹೆಂಚಿನ ಮಲ್ತಿರ್ ನಮ್ಮ ಕೇಂದ್ರ ಸರ್ಕಾರಿ ಶಾಲೆ ಕೆಲವು ಕೊಡಿ ಇನಿ ತುಳು ಒಂಜಿ ಪಠ್ಯವಾದ ಐನು ಒಂಜಿ ಪತ್ರಿಕೆ ಆದ ಓದೋದು ಉಲ್ಲೇ ಮುಲ್ಪೋಪು ನಂಚಿನ ಪ್ರೈಮರಿ ಶಾಲೆ ಬತ್ತು ನಂಚಿನ ಐನ ಶುರು ಮಲ್ತದ್ದು ಮೆಡಿಕಲ್ ಎಂಜಿನಿಯರಿಂಗ್ ಮುಟ್ಟ ಉಪ್ಪು ನಂಚಿನ ಶಿಕ್ಷಣ ಸಂಸ್ಥೆಲುಲ್ಲ ತುಳು ಭಾಷೆಗೆ ಅಕ್ಕಲ್ಲ ಕೊಡುಗೆದಾನೆ. ನಮ್ಮ ತುಳುನಾಡದ ಮಣ್ಣು ತುಳುನಾಡದ ಗಾಳಿ ತುಳುನಾಡದ ನುಪ್ಪು ತುಳುನಾಡದ ಒಂದು ಕರೆಂಟ್ ಒಂದೇನು ಪೂರ ಮಾತೆಲ್ಲ ಮಾತು ಬೋಡಕ್ಲೇಗ ಆ ಭಾಷೆಗೆ ತುಳು ಸಂಸ್ಕೃತಿಗೆ ಅಕ್ಕಲ ಕೊಡುಗೆ ದಾಲಾಜ್ಜಿ ಒಂದೇನು ಗಂಭೀರವಾದ್ಯತೆ ನೋಡು. ಒಲ್ಪ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಪೆರ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಿನಾತ ಲೆಕ್ಕೊನೆ ತುಳುಕುಲ ಪ್ರಾಧಾನ್ಯತೆ ಕೊರಪಿಲೆಕ್ಕಾವಳು ಪ್ರಾಧಾನ್ಯತೆ ಕೊರಪಿಲೆಕ್ಕಾವಳು ಅವು ಸರ್ಕಾರಿ ಶಾಲೆಡು ಮಾತ್ರ ಖಾಸಗಿ ಶಾಲೆಡು ಕಡ್ಡಾಯವಾದ ಖಾಸಗಿ ಶಾಲೆಡ್ಲ ತುಳು ಭಾಷೆ ಅಧ್ಯಯನ ವಿಷಯವಾದ ನಮ್ಮ ಇಂಗ್ಲೀಷ್ ಕನ್ನಡ ಹಿಂದಿನ ಹೆಂಚ ಓದುವನ ಅವೇ ರೀತಿ ತುಳು ಅಲ್ಲ ಅಲ್ಪ ಕಡ್ಡಾಯವಾದ ಒಂದು ಭಾಷೆಯಾದ ಅಳವಡಿಸೋಣ ಬುಕ್ಕ ಈ ಶಾಲಾ ಕಾಲೇಜಲ್ಲಿ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲೆಕ್ಕ ಪ್ರೈಮರಿ ಶಾಲೆಡ್ದೆ ಒಂದು ಸುರುಮಲ್ಪಡ ಇದು ವಾಸ್ತವವಾದ ಜೋಕುಲ್ನ ಮನೋಭೂಮಿಕೆ ಬುಳೆಪುನೆ ಪ್ರೈಮರಿ ಶಾಲೆ ಹಿಡಿದು ಹೈಸ್ಕೂಲು ಮುಟ್ಟ ಈ ಹಂತಲೆಡೆ ಜೋಕ್ಲೆಗೆ ಆ ಹಂತೋಡು ಅವು ಇಂಗ್ಲೀಷ್ ಮೀಡಿಯಂ ಉಪ್ಪಾಡು ಕನ್ನಡ ಉಪ್ಪಾಡು ಉವೇ ಉಪ್ಪಾಡು ಪ್ರತಿ ಶಾಲೆಡ್ಲ ತುಳುಕು ಸಂಬಂಧಪಟ್ಟಿಲೆಕ್ಕ ತುಳುತ ಮಹತ್ವ ಹೆಂಚಿನ ತುಳು ಕಲ್ಚರ್ ಸಂಸ್ಕೃತಿ ಹೆಂಚಿನ ತುಳು ಭಾಷೆದ ಮಹತ್ವ ಹೆಂಚಿನ ಮುಲ್ಪದ ಜನ ಸಮುದಾಯ ಹೆಂಚಿನ ಈ ರೀತಿಯ ವಿಚಾರಲಿನ ಜೋಕ್ಲೆಗೆ ಎಲ್ಲಿ ಹಿಡಿದುಪ್ಪನಾಗನೇ ಅಕ್ಲೆಗೆ ಪಠ್ಯದ ಮೂಲಕ ತೆರಿಪಾಪನ ಅಥವಾ ಬೇತೆ ಬೇತೆ ವಿಚಾರ ಸಂಕಿರಣದ ಮೂಲಕ ತೆರಿಪಾಪನ ಬೇಲೆ ಮಲ್ತಂದಣ್ಣ ಸಹಜವಾದೇ ಅಕ್ಲು ಕನ್ನಡ ಓದಿಲೆಕೊನೆ ಇಂಗ್ಲೀಷ್ ಓದಿಲೆಕೊನೆ ತುಳುನ್ಲ ಓದುವೇರು ತುಳುನ್ಲ ಪ್ರೀತಿ ಮಲ್ಪೇರು ನಂಕಿನಿ ಇದು ಎನ್ನ ಜೋಕ್ಲ ತುಳು ಪಾತಿರುವೇರು ಆಂಡ ತುಳುತ ಬಗ್ಗೆ ಅಕ್ಲಿಗೆ ಆತ ಅಭಿಮಾನದಾಯಿ ಜೀವಣ್ಣ ಅಕ್ಲನ್ನ ಪುಟ್ಟು ಬುಳ ಓದು ಬರ್ತನ ಕಲ್ಚರ್ ಶಾಲೆದ ಕಲ್ಚರ್ ಅವು ಬೇತೆ ಇಲ್ಲಲ್ಲಿ ಬಂದಾಗ ಮಾತ್ರ ತುಳು ಪಾತಿರುವೇರು ಅಕ್ಲು ಪಿದೈ ಪೋಣಕ್ಕ ತುಳು ಪಾತಿರುವೇರು ಆಫೀಸ್ ಪೋಣಾಗ ಇಂಗ್ಲೀಷೇ ಪಾತಿರುವೇರು ಅಕ್ಲು ಅಂಚ ಅವರ ಬಲ್ಲಿ ಪಂಡ ಜೋಕ್ಲೇಗೆ ಎಲ್ಲಿ ಇರದುಪ್ಪನ ಶಾಲೆನ ಬಿಡುದು ಈ ಶಾಲೆದ ಗೇಟ್ ಇರೋದು ಜೋಕ್ಲು ಪಿದೈ ಬರಡಿಗೆ ಅಲ್ಪಾಗ್ಲಿ ಇಂಗ್ಲೀಷ್ಲ ಪಾತಿರ್ಜೇರು ಕನ್ನಡಲ್ಲಿ ಪಾತಿರ್ಜೇರು ಅಕ್ಲ ಪಾತಿರ್ನ ತುಳುವೇ ಪಾತಿರ್ವೇರು ಗೇಟದ ಪಿದೈಡು ಪಾತಿರ್ನಂಚಿನ ತುಳು ಇನ್ನು ಗೇಟದ ಉಲೈಡು ಅಧಿಕೃತವಾದ ಪಾತಿರ್ಪಿಲೆಕ್ಕ ಶಾಲೆಡಲ್ಲಿ ಅವಡು ಅಂಚ ಆಂಡ ಮಾತ್ರ ತುಳುಕ್ತ ತುಳುನು ಒರಿಪವರ ಸಾಧ್ಯತೆ ಉಂಟು ಶಾಲಾ ಕಾಲೇಜಿನ ಅವೆ ಒಂದಕ್ಕೆ ಅನುಗುಣವಾದ ಎಂಕಲ್ನ ವಿಶ್ವವಿದ್ಯಾನಿಲಯ ಐತೆ ಒಂದೇನು ಡಿಗ್ರಿ ಲೆವೆಲ್ಗೆ ಬುಕ್ಕ ಎಮ್ ಎ ಲೆವೆಲ್ದು ತುಳುನು ಒಂಜಿ ಐಚ್ಛಿಕವಾದ ಕಡ್ಡಾಯ ಐಚ್ಛಿಕವಾದ ಓದು ನಂಚಿನ ಒಂಜಿ ಪ್ರಸ್ತಾಪನು ಎಂಕ್ಲಿತ್ತೆ ಮಲ್ತೊಂದಿಲ್ಲ ಆಯ್ತು ಸಿಲೆಬಸ್ದ ರಚನೆ ಮಲ್ಪುನಂಚಿನ ಸಮಿತಿದ ಅಧ್ಯಕ್ಷ ಯಾನೇ ಅದುಲ್ಲೈತೆ ಆಯ್ತು ಮೀಟಿಂಗ್ ನಿತ್ತೆ ನಾನು ಒಂದು 10 ದಿನ ತಲೆ ಲೆತ್ತದು ಸಿಲೆಬಸ್ ಐನು ಫಾರ್ಮ್ ಮಲ್ಪುನಂಚಿನ ಒಂದೇನು ಮಲ್ಪು ಹಾಕ್ಲು ಅವು ಮಲ್ತ್ ಬತ್ತಂದಣ್ಣ ಡಿಗ್ರಿಡ್ ಒಂಜಿ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಓದಿಲೆಕೊನೆ 3 ವರ್ಷ ಎಕನಾಮಿಕ್ಸನ್ನು ಓದಿಲೆಕೊನೆ ತುಳು ಸಾಹಿತ್ಯ ತುಳು ಭಾಷೆ ತುಳು ಸಾಹಿತ್ಯನು ಐ ಐಚ್ಛಿಕವಾದ ಐ 3 ವರ್ಷ ಡಿಗ್ರಿಡೇ ಐ ಓದ್ಯಾರ ಅವ್ರದ್ದು ಎಮ್ ಎ ಇನ್ ತುಳು ತುಳು ನಮ್ಮ ಪೆರ ಆಪಳು ಒಂದು ಯೂನಿವರ್ಸಿಟಿ ಲೆವೆಲ್ ಲಾವುಡ ಅಯಿನ ಕೆಲಸ ಯೂನಿವರ್ಸಿಟಿ ಲೆವೆಲ್ ಇದೆ ಎಂಕಲ್ನ ಕುಡ್ಲ ಯೂನಿವರ್ಸಿಟಿ ತುಳು ಭಾಷೆ ಸಂಸ್ಕೃತಿಗೆ ಮಲ್ತನಾತು ಬೇಲೆ ಬೇತೆ ವಾ ಸಂಸ್ಥೆ ಲಾತಜಿ ಅವು ವೇಕ್ರಾಯ್ ಕುಲ್ ಅಲ್ಪ ಅಲ್ಪ ಪತ್ತೊಂದಣ್ಣ ಇಟ್ಟೆ ಮುಟ್ಟಲ್ಲ ತುಳು ಭಾಷೆಗೆ ತುಳು ಭಾಷೆನ ದೀರ್ಥ ಪತ್ತನಚ್ಚಿನ ಬೇಲೆ ಸಂಶೋಧನಾ ಕ್ಷೇತ್ರಡು ಸಂಶೋಧನಾ ಕ್ಷೇತ್ರಡು ದೀರ್ಥ ಪತ್ತನಚ್ಚಿನ ಬೇಲೆ ಬೇತೆ ಓಲ್ ಲಾತಜಿ ಅಂಚಪ್ಪನಾಗ ಇತ್ತೆ ವಿಶ್ವವಿದ್ಯಾಲಯದ ಅಂಚಿನ ಒಂದು ಬೇಲೆಗೆ ಎಂಕ್ಲಾ ಜತ್ತದ ಐಕ್ ಪ್ರಸ್ತಾವನೆ ಕೊಡ್ತಾನೆ ತುಳು ಅಕಾಡೆಮಿ ದಾಖಲೆ ದುಂಬದ ಅಧ್ಯಕ್ಷರ ಪ್ರಸ್ತಾವನೆ ಕೊಡ್ತೇರು ಆ ಐತ ಬಿತ್ತೆ ಇತ್ತೆ ಎಂಕ್ಲು ಆ ಸಮಿತಿ ಅವ್ರ ರಚನೆ ಆತನೆ ಅಂಚದು ವಿಶ್ವವಿದ್ಯಾನಿಲಯದಲ್ಲಿ ಮಟ್ಟೋಡು ಇನ್ನು ತುಳು ಒಂಜಿ ಪತ್ರಿಕೆ ಆದ ಇನ್ನು ಓದು ನಂಚಿನ ಅವಕಾಶ ಇಪ್ಪಡು ನನ್ನ ಅವೇನು ಪ್ರಾಥಮಿಕ ಶಾಲೆ ಇಡದೆ ತುಳು ಒಂಜಿ ತುಳುನು ಕಲ್ಪು ನಂಚಿನ ಅವಕಾಶ ಜೋಕ್ಲೈ ಮಲ್ತುಕೊರಡು ಡಿಗ್ರಿಗೆ ಏಕಾಏಕಿ ಬತ್ತನಾಗೆ ತುಳು ಬಂಡಾಗಿ ಹೆಂಚಿನ ಗೊತ್ತಿಪ್ಪುಜಿ ಅದಕ್ಕೆ ಅಂಚತ್ತು ಪ್ರೈಮರಿ ಶಾಲೆಯಲ್ಲಿ ಹೆಂಚ ಕನ್ನಡ ಓದುವಣ ಅವೇ ರೀತಿ ನಮ್ಮ ಇಂಗ್ಲೀಷಿನ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ದ ಹೆಂಚ ಅಲ್ಪ ಎಲ್ ಕೆ ಜಿ ಅಟ್ಲು ಓದುವರ ಅವೇ ರೀತಿ ಆ ಎಲ್ ಕೆ ಜಿಡು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ದಾಯಿ ಪಂತಿ ಈನಲ್ಲಿ ಪೂನ ಯಾಕಡೆ ಪಂಡಿರತ್ತ ಆಯ್ತು ಒಂದು ಮೂಲ ದಾಟಿ ಎಂಕ್ಲ ಹಳ್ಳಿಡೆ ಪಂಡೋದಿತ್ತು ನಾವು ಒಂದು ಚೂರು ಐನದಾನ ಹೇಳ್ತೇವೆ ಡ್ರಮ್ ಬೀಟಿಂಗ್ ಐಕ್ ಒಂದು ಚೂರು ಬದಲಾವಣೆ ಮಾಡ್ತೇವೆ ಗೋಡಪ್ಪನವು ಅಣ್ಣ ಆಯ್ತು ಮೂಲ ದಾಟಿ ಇಪ್ಪು ನಂಚೆನೆ ತಿತ್ತಿರಿ ರೀ ಜೋಕ್ಲೆಗೆ ಕಲಪನ್ಮು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ದಾಯಿ ಪಂತಿ ಈನಲ್ಲಿ ಪೂನ ಐ ಪನ್ನಗಾಯ್ತು ಆತ್ಮೀಯತೆ ಬರ್ಕೊಂಡು ಅವು ಕಲ್ಪೋಡ ನಮ್ಮ ಪ್ರೇಮ ಆ ಜೋಕ್ಲೆಗೆ ಐನ ಕಲ್ಪ ಅಥವಾ ಕುಂಡಚ ಕುಂಡಚ ಓಡೈಪೋಯ ಜೋಕ್ಲ ಉಚ್ಚಾರಣೆ ಏತು ಶೋಕು ದಿದ್ದಾರಮ್ಮ ಕುಂಡಚ ಕುಂಡಚ ಓಡೈಪೋಯ ಬಲ್ಲಲ್ರ ಜಾಲಗ ಬಾರ್ ಪೆಜೇರ ಪೋಯೆ ಅವು ಈ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಒಂದು ಪನ್ಪುನ ಜೋಕ್ಲೆಡ ಕಲ್ಪುನ ಜೋಕ್ಲೆಡ ನಮ್ಮ ಮುಂದೇನು ಕಲ್ಪಣ ಸಹಜವಾದಿ ದಾನೇಪಡು ಅಕ್ಲಿಗಪ್ಪ ತುಳುತ ಬಗ್ಗೆ ಗೌರವ ಬರ್ಪಣು ತುಳು ಇಂಚಿನ ಇಂಚಿನ ಒಂಜಿ ಭಾಷೆ ಪಂಡದು ನಮ್ಮ ಪಂಡದು ಬರೆಯೋದು ಸಾಧ್ಯ ಆಗ್ಬೋದು ಅಂಚದು ಅಯ್ನ ಪ್ರೈಮರಿ ಶಾಲೆ ಇಡದೆ ನಂಕ ಇನ್ನು ಕಲ್ಪಂಚಿನ ಒಂದು ವ್ಯವಸ್ಥೆ ಅವು ಅವಳು ಪಂಪೇನು ಮೂಲು ಪಂಡದುಲ್ಲೆ ಮಸ್ತ್ ಟೈಮ್ ಪೋನುಂಡು ಅವತ್ತಂದೆ ನಮ್ಮ ತುಳುನಾಡು ಪುನಂಚಿನ ಯುವಕ ಮಂಡಲ ಮುಖ ಯುವತಿ ಮಂಡಲಲ್ಲ ಈ ತುಳು ಸಾಹಿತ್ಯ ಅಕಾಡೆಮಿತ ಸಹಯೋಗದ ಮೂಲಕ ಈ ಯುವಕ ಮಂಡಲದ ಮೂಲಕ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲಂಚಿನ ಯೋಜನೆ ನಿಕ್ಲು ರೂಪಿಸಾರಂಡ ಆ ಮೂಲಕ ಕೂಡ ತುಳು ಭಾಷೆಯನ್ನು ಭಾಷೆದ ಪ್ರಚಾರ ಹಾಕೊಂಡು ಹಳ್ಳಿ ಹಳ್ಳಿಗೆ ನಂಕ ತುಳುತ ಪ್ರಾಮುಖ್ಯತೆಯನ್ನು ಪನೇರ ಹಾಕೊಂಡು ಜನಕುಲ್ನ ಬೆಂಬಲ ನೀ ತುಳುಕು ತಿಕ್ಕಂಡ ಅವೇ ಅನ್ಕೊಂಡ್ರೆ ಪ್ರತಿಯೊರಿಯ ಆತ್ಮಳ ಅತ್ತು ಯಾನು ತುಳುವೆ ಎನ್ನಪ್ಪೆ ಭಾಷೆ ತುಳು ಪಂಪಂಚಿನ ಭಾವನೆ ಇತ್ತಂದಂಡ ಖಂಡಿತವಾದ ತುಳು ತರೆದಿರ್ಪುಡು ಅವು ಆವಡು ಪಂಪನ ಆಶಯ ಅನ್ನೋದು ಒಂದು ಎಂಕ್ ಇನ್ನಿ ಮುಲ್ಪ ಈತ ಬರುತ್ತೆ ಪಾತ್ರ ಅವಕಾಶ ಮಲ್ತಕೊರ್ನ ಅಕಾಡೆಮಿದ ಗುರುಕಾರರಿಗೆ ಸದಸ್ಯರಿಗೆ ಮಾತರೆಗಳ ಎನ್ನ ಸೊಲ್ಮೆ ಸಂದಾದು ಎನ್ನ ರಡ್ಡು ಪಾತ್ರ ಮುಗುಪೆ ಮಾತರೆಗಳ ಸೊಲ್ಮೆ
0: ಈತನೇಟ ತುಳು ತರೆದೇರ್ಪಣ ಬಗ್ಗೆ ಈ ಬಗೆಟು ಪಾತ್ರನಾರು ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯಕುಮಾರ್.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ BR ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ KUVARAJ, ಸಾಹಿತ್ಯ KVENKATESH. ಅಣ್ಣಪ್ಪ ಸ್ವಾಮಿ.

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಪಾರ್ವತಿ ಪ್ರಿಯಕರ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನವನ್ನು ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಗೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು
1: ಸರ್. ಮೊದಲನೇದಾಗಿ ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷದ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಬಹುದು ಸರ್?
2: ಬಹಳ ಒಳ್ಳೆ ವಿಷಯ. ಸುಲಭವಾಗಿ ಹೇಳೋದಾದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಕಳೆದ 4 ದಶಕಗಳಿಂದ ಬೆಳೆದು ಬಂದಂತ ಒಂದು ಸಮಸ್ಯೆ. ಇಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಭದ್ರತಾ ಭಿನ್ನಾಭಿಪ್ರಾಯಗಳು ಇದರ ಕಾರಣ ಆಗಿದೆ. ನೋಡಿ, 1979 ಇರಾನ್ನಲ್ಲಿ ಇಸ್ಲಾಮಿಕ ಕ್ರಾಂತಿ ಆಯಿತು. ನಂತರ ಹೊಸ ಆಡಳಿತ ಬಂತು, ಅದನ್ನ ಇಸ್ರೇಲ್ ಮಾನ್ಯ ಮಾಡಲಿಲ್ಲ. ಮತ್ತೊಂದೆಡೆ ಇಸ್ರೇಲ್ಗೆ ಇರಾನ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಮತ್ತು ಇರಾನ್ ಶಸ್ತ್ರಸಜ್ಜಿತರನ್ನ ಬೆಂಬಲಿಸುವಂತಹ ಸಂಘಟನೆಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಇಸ್ರೇಲ್ ಅಂದುಕೊಂಡಿತ್ತು. ಈ ಕಾರಣದಿಂದ ಎರಡು ದೇಶಗಳ ನಡುವೆ ನೇರವಾಗಿ ಯುದ್ಧಕ್ಕಿಂತ ಹೆಚ್ಚಾಗಿ ಆಗಾಗ ಅವರ ನಡುವೆ ಪರಸ್ಪರ ಪರೋಕ್ಷವಾಗಿ ಎದುರು ಬದುರು ಬರ್ತಾ ಇದ್ರು. ನೇರ ಯುದ್ಧ ಇಲ್ಲ ಅಂತ ಹೇಳಬಹುದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕ್ಷಿಪಣಿ ದಾಳಿ ಮತ್ತು ವಾಯುದಾಳಿಗಳ ಮೂಲಕ ಎರಡೂ ದೇಶಗಳು ನೇರವಾಗಿ ಸಂಘರ್ಷಕ್ಕೆ ಇಳಿದಿದೆ, ಮುಖಾಮುಖಿಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆ ಅಲ್ಲ, ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಯಾವುದೇ ಅಶಾಂತಿ ಅಥವಾ ಭಿನ್ನಮತ ಈ ಜಾಗತಿಕ ತೈಲ ಬೆಲೆ, ವ್ಯಾಪಾರ, ಹಣದುಬ್ಬರ ಮತ್ತು ಆರ್ಥಿಕತೆಯ ಮೇಲೆ ಅಪಾರವಾದ ಪರಿಣಾಮ ಬೀಳುತ್ತದೆ. ಆದ್ದರಿಂದ ಭಾರತ ಸೇರಿದಂತೆ ಇಡೀ ಜಗತ್ತು ಇಂದು ತಲ್ಲಣಗೊಂಡಿದೆ. ನೋಡಿ, ಮೊನ್ನೆ ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ಒಪ್ಪಂದ ಆಯಿತು. ಎಲ್ಲ ದೇಶಗಳು ನಿರಾಳವಾಗಿತ್ತು. 100 ದಿನಗಳ ನಿರಂತರ ಯುದ್ಧದ ನಡುವೆ ಪುನಃ ಸ್ವಲ್ಪ ಶಾಂತ ಆದ ಹಾಗಾಯಿತು. ಆದ್ರೆ ರಣೋತ್ಸಾಹ ಪುನಃ ಎದ್ದು ಬಂತು. ಹೋದಯ ಅಂದ್ರೆ ಬಂದೆಯ ಗವಾಕ್ಷಿಯೊಳಗೆ ಅಂತ ಪುನಃ ಈ ಎರಡು ನಾಯಕರನ್ನ ಏನು ಸಂಧಾನದ ಮೇಜಿಗೆ ಕರೆತರುವಲ್ಲಿ ದೇಶದ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರಯತ್ನಿಸಿ ಯಶಸ್ವಿ ಆಯಿತು. ಆದ್ರೆ ತಾತ್ಕಾಲಿಕವಾಗಿ ನಿಂತ ಯುದ್ಧ ಪುನೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಹಾಗಾಗಿ ಈ ಆತಂಕ ನಮ್ಮ ಮುಂದೆ ಇದೆ. ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇತ್ತೀಚಿನ ಸಮಸ್ಯೆಗಳು ನೂರಾರು. ಐರೋಪ್ಯ ಜಗತ್ತು ತಾಪಮಾನ ಹೆಚ್ಚಳದಿಂದ ಜರ್ಜರಿತವಾಗಿದ್ರೆ, ಮತ್ತೊಂದೆಡೆ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ಇವತ್ತು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಅಕಾಲ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಸಂಕಷ್ಟಗಳ ನಡುವೆ ಇಂಥ ಒಂದು ಸಂಘರ್ಷ ಬಂದ್ರೆ ಇಡೀ ಜಗತ್ತು ವೇಲವೇಲನ್ನು ಒದ್ದಾಡುವುದರಲ್ಲಿ ಸಂದೇಹವೇ ಇಲ್ಲ.
1: ಈಗ ಹೇಳಿದ್ರಿ ಸರ್, ಈ ಯುದ್ಧ ಈಗಿನದಲ್ಲ, ತುಂಬಾ ಹಿಂದಿನಿಂದನೂ ಇದ್ದಂತ ಯುದ್ಧ ಅಂತೇಳಿ. ಸೊ ಇತ್ತೀಚೆಗೆ ಅಂತ ಬೆಳವಣಿಗೆಗಳು ಏನಾಯ್ತು ಸರ್, ಇವರು ಮತ್ತೆ ಮುಖಾಮುಖಿ ಬಂದು ಯುದ್ಧ ಮಾಡುವಂತದ್ದು?
2: ಅದೇ ನಾನು ಮೊದಲು ಹೇಳಿದ್ದಲ್ಲ, ಈ ಸಂಘರ್ಷಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿ ಇಲ್ಲ. ಈ ಇದಕ್ಕೆ ಅನೇಕ ಐತಿಹಾಸಿಕ, ರಾಜಕೀಯ, ಧಾರ್ಮಿಕ, ಭದ್ರತಾ ಅಂಶಗಳು ಇದೆ. ಮೊದಲನೇದಾಗಿ ಹೇಳುತ್ತಿದ್ರೆ, ನಾನು ಹೇಳಿದೆ 1979 ಇರಾನ್ ಇಸ್ಲಾಮಿಕ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ಮಾನ್ಯ ರಾಷ್ಟ್ರವೆಂದು ಒಪ್ಪಲಿಲ್ಲ, ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು ಮೊದಲನೇದಾಗಿ. ಎರಡನೇದಾಗಿ ಇರಾನ್ ಪರಮಾಣು ಕಾರ್ಯಕ್ರಮ, ಇರಾನಿನ ಪರಮಾಣು ಕಾರ್ಯಕ್ರಮ, ಅದಕ್ಕೂ ತಾನು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ತಾನು ಪರಮಾಣು ಕಾರ್ಯಕ್ರಮವನ್ನ ಚಟುವಟಿಕೆಗಳನ್ನ ನಾನು ಶಾಂತಿಯುತ ಉದ್ದೇಶಗಳಿಗೆ ಬಳಸ್ತೇನೆ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಅದಕ್ಕೆ ಅನಿಸಿತು ಇದು ಭವಿಷ್ಯದಲ್ಲಿ ಅಣ್ವಸ್ತ್ರ ನಿರ್ಮಾಣಕ್ಕೆ ಕಾರಣವಾಗಬಹುದು ಎನ್ನುವ ಆತಂಕ. ಮೂರನೇದಾಗಿ ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಯಾಕೆ ಅಂತ ಹೇಳಿದ್ರೆ ಪ್ರಾದೇಶಿಕ ಪ್ರಭಾವಕ್ಕಾಗಿ. ನಾನು ಯಾರು ಹೆಚ್ಚು, ಈ ಮಧ್ಯ ಪ್ರಾಚ್ಯದಲ್ಲಿ ನಾನೇ ದೊಡ್ಡನಾಗಬೇಕು ಎನ್ನುವ ಸ್ಪರ್ಧೆ ಈ ಸಂಘರ್ಷವನ್ನ ಹೆಚ್ಚಿಸಿದೆ. ಇನ್ನೊಂದು ಹೇಳುದಿದ್ರೆ ಪರೋಕ್ಷ ಸಂಘರ್ಷಗಳು ಹಲವು ವರ್ಷಗಳಿಂದ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಬಂದಿದೆ. ಆದ್ರೆ ಇವುಗಳು ಪ್ರಾದೇಶಿಕ ಗುಂಪುಗಳ ಮೂಲಕ ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದು ಇದರಿಂದ ಉದ್ವಿಗ್ನತೆ ನಿರಂತರವಾಗಿ ಜಾಸ್ತಿ ಆಯಿತು. ಈ ಸಂಘರ್ಷ ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯದ ವಿಷಯ ಅಲ್ಲ. ರಾಷ್ಟ್ರೀಯ ಭದ್ರತೆ, ಪ್ರಾದೇಶಿಕ ಪ್ರಭಾವ, ಪರಮಾಣು ನೀತಿ ಮತ್ತು ದೀರ್ಘಕಾಲದ ರಾಜಕೀಯ ಅವಿಶ್ವಾಸ, ಅವುಗಳ ನಡುವೆ ವಿಶ್ವಾಸ ಇಲ್ಲ. ಈ ಎಲ್ಲ ಅಂಶ ಒಟ್ಟಾರೆಯಾಗಿ ಇವತ್ತು ಯುದ್ಧದ ಹಾದಿಯನ್ನ ನಾವು ನೋಡ್ತಾ ಇದ್ದೇವೆ.
1: ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್?
2: ನೋಡಿ, ಯುದ್ಧದ ಲಕ್ಷಣಗಳು ಮೊನ್ನೆ ಕಡಿಮೆ ಆಗ್ತದೆ, ಯಾಕಂದ್ರೆ ಶಾಂತಿ ಸಂಧಾನ ಒಪ್ಪಂದಕ್ಕೆ ಆದೇಶಗಳು ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಪುನಃ ಕ್ಷಿಪಣಿ ದಾಳಿ ಆರಂಭ ಆಯ್ತು, ಪುನಃ ಹೊರ್ಮುಜ್ ಜಲಸಂಧಿಯನ್ನ ಅಲ್ಲಿ ತಗಾದೆಯನ್ನ ತೆಗೆಯಿತು. ಪ್ರಸ್ತುತ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಉದ್ವಿಗ್ನತೆ ಇನ್ನೂ ಶಮನಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ದೇಶಗಳು ತಮ್ಮ ಭದ್ರತಾ ಸಿದ್ಧತೆಯನ್ನು ಮುಂದುವರಿಸಿವೆ. ದೊಡ್ಡ ಪ್ರಮಾಣದ ನೇರ ಯುದ್ಧ ಸದ್ಯ ನಡೆಯುತ್ತಿಲ್ಲವಾದ್ರೂ ಕೂಡ ಕ್ಷಿಪಣಿ ದಾಳಿ ಇದೆ. ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ನನ್ನ ಲೆಕ್ಕದಲ್ಲಿ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣುವುದಿಲ್ಲ. ಯಾಕಂದ್ರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕಗಳ ಮೂಲಕ ಉದ್ವಿಗ್ನತೆ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ನಮ್ಗೆ ಗೊತ್ತಿದೆ. ಯಾವ ದೇಶಕ್ಕೆ ಕೂಡ ದೀರ್ಘಕಾಲದ ಯುದ್ಧದಿಂದ ಯಾವುದೇ ಲಾಭ ಆಗುವುದಿಲ್ಲ. ಇದರಿಂದ ಮಾನವೀಯ ಮತ್ತು ಆರ್ಥಿಕ ನಷ್ಟ ಆಗ್ತದೆ ಅನ್ನೋದು ಎರಡೂ ಎಲ್ಲಾ ದೇಶಗಳಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕ್ಷಿಪಣಿ ದಾಳಿ, ಒಂದು ಬದಿಯಲ್ಲಿ ಗಡಿ ಉದ್ವಿಗ್ನತೆ, ಕೆಲವೊಮ್ಮೆ ತಪ್ಪು ಲೆಕ್ಕಾಚಾರ ನಡೆದರೆ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಇದೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಎಚ್ಚರಿಕೆಯ ಶಾಂತಿ ಅಂತ ಹೇಳಬಹುದು. ಏನೋ ಒಂದು ರೀತಿ ಶಾಂತಿ ಆಗಬಹುದು ಅನ್ನುವ ಆಶೆ ನಮಗಿದೆ, ಆದರೆ ಇದು ಎಚ್ಚರಿಕೆಯ ಶಾಂತಿ. ಯಾಕಂದ್ರೆ ಯುದ್ಧದ ತೀವ್ರತೆ ಒಂದು ಕಡೆ ಕಡಿಮೆಯಾದಂತೆ ಅನ್ನಿಸಿದರೂ ಕೂಡ ಉದ್ವಿಗ್ನತೆ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಮುಂದಿನ ಬೆಳವಣಿಗೆಗಳು, ರಾಜತಾಂತ್ರಿಕಗಳು, ಎರಡೂ ದೇಶಗಳ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮಧ್ಯಸ್ಥಿಕೆಯನ್ನ ಅವಲಂಬಿಸಿದೆ ಅಂತ ನನ್ನ ಅಭಿಪ್ರಾಯ. ಈ ಸಂಘರ್ಷ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗಿದ್ರೆ ನಾವು ತಲೆಬಿಸಿ ಮಾಡಬೇಕಾಗಿರಲಿಲ್ಲ. ಆದರೆ ವಾಸ್ತವದಲ್ಲಿ ಇದರ ಪರಿಣಾಮ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತಲುಪುವ ಸಾಧ್ಯತೆಗಳಿವೆ. ನೋಡಿ, ಮೊದಲನೆಯದಾಗಿ ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಕೇಂದ್ರ ಆಗಿದೆ. ಇಲ್ಲಿ ಸಂಘರ್ಷ ಆರಂಭ ಆದ್ರೆ ಏನಾಗುತ್ತೆ, ತೈಲದ ಬೆಲೆ ಏರಬಹುದು. ಅದರ ಪರಿಣಾಮವಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಜಾಸ್ತಿಯಾಗಿ ಸಾರಿಗೆ ವೆಚ್ಚ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಎರಡನೇದಾಗಿ, ಅಮೆರಿಕ ಸೇರಿದಂತೆ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಆ ಪ್ರದೇಶದಲ್ಲಿ ತಮ್ಮದೇ ಆದ ಭದ್ರತಾ ಮತ್ತು ರಾಜಕೀಯ ಹಿತಾಸಕ್ತಿಗಳಿವೆ. ಅದರಿಂದ ಪರಿಸ್ಥಿತಿ ಹದಗೆಟ್ಟರೆ ಅವುಗಳು ನೇರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನೂ ಒಂದು ಅಂಶ ಇದೆ, ಈ ಜಾಗತಿಕ ವ್ಯಾಪಾರ ಮಾರ್ಗ ಮೊದಲನೇ ಅಂದ್ರೆ ಸಮುದ್ರ ಸಾರಿಗೆ, ಅದರೊಟ್ಟಿಗೆ ಹೂಡಿಕೆ, ಅದರೊಟ್ಟಿಗೆ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆದ್ರಿಂದಾಗಿ ಆರ್ಥಿಕ ಒತ್ತಡಗಳು ಎದುರಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಎರಡು ದೇಶಗಳ ನಡುವಿನ ಸಂಘರ್ಷ ಅಲ್ವೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆ, ಇಂಧನ ಭದ್ರತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಪರಿಣಾಮ ಬೀರಬಲ್ಲಂತಹ, ಈಗ ಮಾತ್ರ ಅಲ್ಲ ದೂರಗಾಮಿ ಪರಿಣಾಮ ಬೀರಬಲ್ಲಂತಹ ಘಟನೆ ಅಂತ ನನ್ನ ಅಭಿಪ್ರಾಯ.
1: ಸರಿ, ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಇರಾನ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಿಂದಾನು ಕನೆಕ್ಟ್ ಇಲ್ಲ. ಸೊ ದೂರದ ಯಾವುದೋ ಒಂದು ಮೂಲೆಯಲ್ಲಿರೋ ದೇಶದಲ್ಲಿ ಯುದ್ಧ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ?
2: ಬಹಳ ಒಳ್ಳೆಯ ಪ್ರಶ್ನೆ. ಇದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಪ್ರಶ್ನೆ. ನೋಡಿ, ಎಲ್ಲೋ ಮಧ್ಯಪ್ರಾಚ್ಯ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೆ, ನಮ್ಗೇನಾಗ್ತದೆ ಅಂತ ತಿಳ್ಕೊಂಡ್ರೆ ನೋಡಿ, ಇವತ್ತು ಜಗತ್ತು ಪರಸ್ಪರ ಅವಲಂಬಿತ ಆರ್ಥಿಕ ವ್ಯವಸ್ಥೆ. ಒಂದು ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಆರ್ಥಿಕವಾಗಿ ನಾನು ಸ್ವತಂತ್ರನಾಗಬೇಕು ಅಂತ ತಿಳ್ಕೊಂಡ ಕಾಲ. ಆದ್ರೆ ಇವತ್ತು ಜಗತ್ತು ಒಂದು ಸಣ್ಣ ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ಪರಸ್ಪರ ಅವಲಂಬನೆ ಎರಡು ಎಲ್ಲಾ ದೇಶಗಳ ನಡುವೆ ಇದೆ. ನೋಡಿ, ಇದು ಹೇಗಂತ ಹೇಳಿದ್ರೆ, ಯುದ್ಧ ಆದಾಗ ಏನಾಗ್ತದೆ, ತೈಲ ಮತ್ತು ಇಂಧನದ ಬೆಲೆ ಜಾಸ್ತಿ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತದೆ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ ತಕ್ಷಣ, ಆರಂಭ ಆದ ತಕ್ಷಣ ತೈಲ ಪೂರೈಕೆ ಅಡಚಣೆ ಆಗಬಹುದು ಅನ್ನುವ ಭಯದಿಂದ ನಾನು ಒಂದು ಲೀಟರ್ ಡೀಸೆಲ್ ಹಾಕುವ ಟ್ಯಾಂಕಿ ಫುಲ್ ಮಾಡ್ತೇನೆ. ಅದರಿಂದ ಏನಾಗುತ್ತೆ, ಈ ಭಯದಿಂದಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತದ್ದು. ಎರಡನೇದಾಗಿ, ಸಮುದ್ರ ಮತ್ತು ವಾಯುಯಾನದ ವೆಚ್ಚ ಜಾಸ್ತಿ ಆಗ್ತದೆ. ಈ ಸಂಘರ್ಷ ಆದ ತಕ್ಷಣ ಆ ದಾರಿ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸಾರಿಗೆ ಸೇನೆಗೆ ವೆಚ್ಚ ಜಾಸ್ತಿ ಆಗ್ತದೆ. ಯುದ್ಧದ ಪ್ರದೇಶವನ್ನು ನಾವು ತಪ್ಪಿಸಿಕೊಂಡು ವಸ್ತುಗಳನ್ನು ತರಬೇಕಾಗುತ್ತೆ. ಹಾಗಾಗಿ ಒಂದು ವಿಳಂಬ ಆಗಬಹುದು, ವೆಚ್ಚ ಜಾಸ್ತಿ ಆಗಬಹುದು. ಮತ್ತೊಂದು ನೋಡಿ, ನಾವು ಈ ಅರ್ಥಶಾಸ್ತ್ರದಲ್ಲಿ ಹೇಳ್ತೇವೆ ಈ ಜಾಗತಿಕ ವ್ಯಾಪಾರ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ, ಇದು ಅಸ್ತವ್ಯಸ್ತ ಆಗುತ್ತೆ. ನಮಗೆ ಬರಬೇಕಾದ್ದು ಬರುವ ದಾರಿಯಲ್ಲಿ ಬರದೆ ಇನ್ನೊಂದು ದಾರಿಯಲ್ಲಿ ಬಂದ್ರೆ ಖರ್ಚು ಜಾಸ್ತಿ, ವಿಳಂಬ ಆಗುತ್ತೆ. ಅದರೊಂದಿಗೆ ನಮಗೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಕಾದ ಕಚ್ಚಾ ವಸ್ತು ಬೇಕಾದ ಸಮಯದಲ್ಲಿ ಸಿಗದೇ ಇದ್ದಾಗ ನಮಗೆ ಭಯ ಆಗುತ್ತೆ, ಆರ್ಟಿಫಿಷಿಯಲ್ ಸ್ಕಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇದರೊಂದಿಗೆ ನಾಲ್ಕನೇದಾಗಿ ನಾವು ಭಯ ಪಡುವಂತ ವಿಚಾರ ಏನು ಅಂದ್ರೆ ಹಣದುಬ್ಬರ ಆಗಿಬಿಡುತ್ತೆ. ಸಾರಿಗೆ ವೆಚ್ಚ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಹೆಚ್ಚಾಗ್ಲಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಎಲ್ಲಾ ವಸ್ತುಗಳು, ಇಡೀ ಮಾರುಕಟ್ಟೆಯ ಎಲ್ಲಾ ವಸ್ತುಗಳ ಬೆಲೆಗಳು ಸಾರಿಗೆ ವೆಚ್ಚವನ್ನ, ಸಾರಿಗೆ ವೆಚ್ಚ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅವಲಂಬಿಸಿದೆ. ಸೊ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಓ ಇನ್ನು ನಮ್ಗೆ ಭವಿಷ್ಯ ಕಡಿಮೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತದೆ. ನೀವೊಂದು ಕಳೆದ ಒಂದು ತಿಂಗಳಲ್ಲಿ ನೋಡಿದ್ರೆ ಷೇರು ಮಾರುಕಟ್ಟೆ ಕುಸಿಯುವುದನ್ನು ನಾವು ಕಾಣ್ತೇವೆ, ಅಲ್ಲಿ ತಲ್ಲಣವನ್ನ ಕಾಣ್ತೇವೆ, ಆತಂಕವನ್ನ ಕಾಣ್ತೇವೆ, ಏರಿಳಿತಗಳನ್ನ ಕಾಣ್ತೇವೆ. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ರೀತಿಯ ಅನಿಶ್ಚಿತತೆ ಇದೆ, ಅಲ್ಲಿ ಯಾವುದೇ ಒಂದು ಸರ್ಟೇನಿಟಿ ಇಲ್ಲ. ಹಾಗಾಗಿ ಹೂಡಿಕೆದಾರರು ಎಚ್ಚರಿಕೆಯ ನಿಲುವನ್ನ ತಾಳ್ತಾರೆ. ಇದರಿಂದ ಈ ಯುದ್ಧ ಕೇವಲ ಎರಡು ರಾಷ್ಟ್ರಗಳಿಗೋ ನಾಲ್ಕು ರಾಷ್ಟ್ರಗಳಿಗೋ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಇದು ಇಂದು ವಿಶ್ವ ಹಳ್ಳಿಯಂತಾದದ್ರಿಂದ ಇವತ್ತು ಇಡೀ ವಿಶ್ವದ ಸಮಸ್ಯೆ ಆಗಿದೆ ಅನ್ನೋದು ಕಟು ಸತ್ಯ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ.
1: ಹಾರ್ಮೋಸ್ ಜಲಸಂಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್, ಈ ಹಾರ್ಮೋಸ್ ಜಲಸಂಧಿನ ತಡೆದ್ರೆ ಅಥವಾ ಹಾರ್ಮೋಸ್ ಜಲಸಂಧಿ ಬಂದಾದ್ರೆ ಇಡೀ ಜಗತ್ತಿಗೆ ಯಾಕೆ ವ್ಯಾಪಾರದಲ್ಲಿ ಅಷ್ಟೊಂದು ತೊಂದರೆ ಆಗ್ತಿದೆ, ಅದು ಯಾಕೆ ಅಷ್ಟೊಂದು ಮಹತ್ವವನ್ನು ವಹಿಸ್ತಾ ಇದೆ?
2: ನೋಡಿ, ಹಾರ್ಮೋಸ್ ಜಲಸಂಧಿ ಒಂದು ಆಯಕಟ್ಟಿನ ಜಾಗದಲ್ಲಿದೆ. ಅದು ಒಂದು ರೀತಿಯಲ್ಲಿ ಇಡೀ ಜಾಗತಿಕ ಆರ್ಥಿಕತೆಯ ಜೀವನಾಡಿ ಅಂತ ನಾವು ಹೇಳಬಹುದು. ಇವತ್ತು ನೋಡಿ, ಡೀಸೆಲ್ ಪೆಟ್ರೋಲ್ ಇಲ್ಲದ ಜಗತ್ತನ್ನು ಉಳಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಈ ಜಲಸಂಧಿ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕಿರಿದಾದ ದಾರಿ, ಕಿರಿದಾದ ಮಾರ್ಗ. ಈ ಮಾರ್ಗದ ಮೂಲಕ ಸೌದಿ ಅರೇಬಿಯಾ ಇರಬಹುದು, ಇರಾಕ್, ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಸೇರಿದಂತೆ ಹಲವು ದೇಶಗಳಿಂದ ರಫ್ತು ಆಗುವ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಿವಿಧ ದೇಶಗಳಿಗೆ ಇದೇ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಸೊ ಜಗತ್ತಿನ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದಲ್ಲಿ ಸುಮಾರು ಐದನೇ ಒಂದು ಭಾಗ ಇದೇ ಜಲಸಂಧಿಯ ಮೂಲಕ ಹೋಗ್ತದೆ. ಅಂದ್ರೆ ಇಡೀ ವಿಶ್ವದ ಶೇಕಡ 20 ತೈಲ ಈ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ. ಹಾಗಾದ್ರೆ ಅದರಿಂದ ಇಲ್ಲೆಲ್ಲಾದರೂ ಅಡಚಣೆ ಉಂಟಾದ್ರೆ ಜಾಗತಿಕ ತೈಲ ಪೂರೈಕೆ ಮೇಲೆ ತಕ್ಷಣ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗಾಗಿ ಹೋರ್ಮುಜ್ ಜಲಸಂಧಿಯ ಮಹತ್ವ ಕೇವಲ ಭೌಗೋಳಿಕವಾಗಿ ಅಲ್ಲ, ಅದು ಜಾಗತಿಕ ಇಂಧನದ ಭದ್ರತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿಶ್ವ ಆರ್ಥಿಕತೆ ಸ್ಥಿರತೆ ಈ ಹೋರ್ಮುಜ್ ಜಲಸಂಧಿ ಆರೋಗ್ಯವಾಗಿದ್ರೆ, ಏನು ಅಡಚಣೆ ಆಗದೇ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಇಡೀ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಹಾಗಾಗಿ ಇಡೀ ಜಗತ್ತು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
1: ಈ ಜಲಸಂಧಿಯಲ್ಲಿ 20% ಪೆಟ್ರೋಲ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಜಗತ್ತಿನ 20% ಕ್ರೂಡ್ ಆಯಿಲ್.
2: ಹೌದು ಹೌದು.
1: ಸೊ ಈಗ ಒಂದ್ ವೇಳೆ ಈ ಹಾರ್ಮೋಸ್ ಜಲಸಂಧಿ ಬಂದಾಯ್ತು, ಬಂದಾದ ತಕ್ಷಣ ಇಂಡಿಯಾದಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ ಸರ್, ಅದರಿಂದ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ಸರ್?
2: ನೋಡಿ, ನಾವು ಅರ್ಥಶಾಸ್ತ್ರದಲ್ಲಿ ನೀವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾದ. ಅಲ್ಲೊಂದು ಪೆಟ್ರೋಲ್ನ ಬೆಲೆ ಅಥವಾ ಹಾರ್ಮೋಸ್ ಜಲಸಂಧಿಯಲ್ಲಿ ಅಡಚಣೆ ಆದ ತಕ್ಷಣ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲ್ನ ಬೆಲೆ ಯಾಕೆ ಜಾಸ್ತಿ ಆಗ್ತದೆ, ಇದು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ತತ್ವಕ್ಕೆ ಸಂಬಂಧಿಸಿದೆ. ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಂತ ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ, ಹಾರ್ಮೋಸ್ ಜಲಸಂಧಿಯ ಮೂಲಕ ಜಗತ್ತಿನ ಬಹುಪಾಲು ಕಚ್ಚಾ ತೈಲ ಸಾಕ್ತದೆ. ಅಲ್ಲಿ ಯುದ್ಧ, ದಾಳಿ, ಹಡಗು ಸಂಚಾರಕ್ಕೆ ಅಡಚಣೆ ಏನಾದರೂ ಆದ್ರೆ ತೈಲ ಪೂರೈಕೆ ಕಡಿಮೆಯಾಗಬಹುದು ಎನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಮೂಡಿ ಬರ್ತದೆ. ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಬೇಕಾದ್ರೆ ನಿಜವಾಗಿಯೂ ತೈಲ ಪೂರೈಕೆ ನಿಲ್ಲಬೇಕು ಅಂತ ಹೇಳಿಲ್ಲ, ನಿಲ್ಲುವ ಸಾಧ್ಯತೆಯ ಭಯವೇ ಸಾಕು. ಈಗಾಗಿರುವಂತದಷ್ಟೇ, ಭವಿಷ್ಯದಲ್ಲಿ ತೈಲ ಕೊರತೆಯಾಗ್ತದೆ ಎಂಬ ನಿರೀಕ್ಷೆಯಿಂದ ಖರೀದಿದಾರರು ಮತ್ತು ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೊಂಡುಕೊಳ್ತಾ ಇದ್ದಾರೆ, ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಏರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದರ ಜೊತೆಗೆ ಯುದ್ಧದ ಸಮಯದಲ್ಲಿ ಹಡಗುಗಳ ವಿಮೆ, ಭದ್ರತೆ, ಸಾಗಾಣಿಕೆ ವೆಚ್ಚ ಇದೆಲ್ಲ ಜಾಸ್ತಿಯಾಗಿ ಸಹಜವಾಗಿ ತೈಲದ ಬೆಲೆ ಜಾಸ್ತಿ ಆಗ್ತದೆ. ಇದನ್ನು ನೋಡಿ ಅರ್ಥಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದ ಭಾಷೆಯಲ್ಲಿ ಬಹಳ ಸುಂದರವಾಗಿ ನಾವು ಹೇಳ್ತೇವೆ, ಪ್ರೈಸ್ ಆಫ್ ಅನ್ಸರ್ಟಿಂಟಿ, ಅಂದ್ರೆ ಅನಿಶ್ಚಿತತೆಯ ಬೆಲೆ ಅಂತ. ಅಂದ್ರೆ ಮಾರುಕಟ್ಟೆಯಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾದಾಗ ಸಹಜವಾಗಿ ಬೆಲೆಗಳು ತಕ್ಷಣ ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸುತ್ತದೆ. ಇಂಥ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಉದ್ವಿಗ್ನತೆ ಆರಂಭ ಆದ್ರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ವಿಶ್ವದಾದ್ಯಂತ ಅದರ ಪರಿಣಾಮ ಬೀರಿ ಸಾಮಾನ್ಯ ಜನ ಕೂಡ ತೈಲ ಬೆಲೆಯ ಬಿಸಿಯನ್ನು ಅನುಭವಿಸುವ ಹಾಗೆ ಆಗ್ತದೆ.
1: ಈಗ ಪೆಟ್ರೋಲ್ ಅಥವಾ ಡೀಸೆಲ್ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಸರ್. ಸೊ ಅದು ಜಾಸ್ತಿ ಆದಾಗ ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ ಅದು ಎಲ್ಲಾ ಕಡೆನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್, ಹಣದುಬ್ಬರ. ಸೊ ತೈಲ ಬೆಲೆಗೂ ಮತ್ತೆ ಈ ಹಣದುಬ್ಬರಕ್ಕೂ ಏನ್ ಸಂಬಂಧ?
2: ನಾನು ಮೊದಲೇ ಹೇಳಿದ್ದೇನೆ, ನಮ್ಗೆಲ್ಲ ಗೊತ್ತಿದೆ ತೈಲ ಇಲ್ಲದ ಜಗತ್ತನ್ನ ನಮ್ಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ತೈಲ ಬೇಕು. ತೈಲದುಬ್ಬರ ಅಥವಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ಇದರ ನಡುವೆ ಬಹಳ ನೇರವಾದ ಸಂಬಂಧ ಇದೆ. ಯಾಕಂದ್ರೆ ತೈಲ ಅಂದ್ರೆ ಕೇವಲ ವಾಹನಗಳಿಗೆ ಬಳಸುವ ಇಂಧನ ಅಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಚಲಿಸುವಂತೆ ಮಾಡುವ ಪ್ರಮುಖ ಸಂಪನ್ಮೂಲ. ನಾವೆಲ್ಲೋ ಒಂದು ಕಡೆ ಅದು ಯಂತ್ರಕ್ಕೆ ಚಲನೆಗೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ತಿಳ್ಕೊಳ್ಳುವ ತಪ್ಪು. ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ನಡೀಬೇಕಾದ್ರೆ ಅದಕ್ಕೆ ಈ ತೈಲ ಬೇಕು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ, ಲಾರಿ, ಬಸ್ಸುಗಳು, ಹಡಗುಗಳು, ವಿಮಾನ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಒಮ್ಮೆ ತೈಲ ಬೆಲೆ ಜಾಸ್ತಿ ಆದ್ರೆ ಇದರ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ, ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು, ವಿದ್ಯುತ್ ಉತ್ಪಾದನೆಗೆ, ಅನೇಕ ಉತ್ಪನ್ನಗಳಿಗೆ ಈ ತೈಲ ಉತ್ಪನ್ನಗಳು ಬೇಕು. ಹಾಗಾಗಿ ತೈಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ಮೂರನೇದಾಗಿ ಈ ಹೆಚ್ಚುವರಿ ವೆಚ್ಚ ಆಗ್ತದಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಯಂತ್ರವನ್ನು ನಡೆಸಲು ವೆಚ್ಚ ಜಾಸ್ತಿ ಆಗ್ತದೆ. ಉತ್ಪಾದನೆಗಾರರು ಏನ್ ಮಾಡ್ತಾರೆ, ಸಹಜವಾಗಿ ವೆಚ್ಚ ಜಾಸ್ತಿ ಆದಾಗ ಅವರು ಆ ಬೆಲೆಯನ್ನ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ತಕ್ಷಣ ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಯಾರು ಕೂಡ ವೆಚ್ಚ ಜಾಸ್ತಿ ಆದ್ರೆ ಕೊನೆಯದಾಗಿ ಕಷ್ಟಪಡುವುದು ಯಾರು ಅಂತ ಕೇಳಿದ್ರೆ, ಅದರ ಬರ್ಡನ್, ಅದರ ಹೊರೆ ಇರುವುದು ಯಾರಿಗೆ ಕೇಳಿದ್ರೆ, ಜನಸಾಮಾನ್ಯರ ಮೇಲೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ನಾವು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಕಮಾಡಿಟಿ ಅಂತ ಹೇಳ್ತೇವೆ. ಹಾಗಾಗಿ ತೈಲ ಬೆಲೆ ಏರಿಕೆ ಇಂಧನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ವೆಚ್ಚವನ್ನ ಜಾಸ್ತಿ ಮಾಡಿ ಹಣದುಬ್ಬರ, ಹಣದುಬ್ಬರ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ, ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯ ಆಗ್ತದೆ, ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ, ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯ, ಭಯದಿಂದ ಅನಿಶ್ಚಿತತೆ, ಅನಿಶ್ಚಿತತೆಯಿಂದ ಬೆಲೆ ಜಾಸ್ತಿ ಆಗೋದು, ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಹಣದುಬ್ಬರ.
1: ಸರಿ, ಸಂಘರ್ಷ ಶುರುವಾದಾಗಿನಿಂದ ಈ ವರ್ಲ್ಡ್ ನಲ್ಲಿರುವಂತಹ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಹೂಡಿಕೆಗಳ ಮೇಲೆ, ಅದರ ಮೇಲೆ ಎಲ್ಲ ತುಂಬಾ ಪರಿಣಾಮ ಬೀರ್ತಿದೆ ಸರ್. ಈಗ ನಾವು ಹೂಡಿಕೆಗಳು ಹೆಚ್ಚಿಗೆ ಆಗ್ತಿರೋದು, ಕಡಿಮೆ ಆಗ್ತಿರೋದು ಅದೆಲ್ಲ ನೋಡ್ತಾ ಇದೀವಿ, ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್ ಅದಕ್ಕೆ?
2: ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಜಗತ್ತು ಅನ್ನೋದು ಒಂದು ಹಳ್ಳಿ ಆಗಿಬಿಟ್ಟಿದೆ ನೋಡಿ, ಮತ್ತೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ರಿಂದಾಗಿ ಯುದ್ಧದ ಪರಿಣಾಮ ಇವತ್ತಿನ ದಿನಮಾನದಲ್ಲಿ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗದೆ ಅದು ಹಣಕಾಸು ಮಾರುಕಟ್ಟೆಗೂ ಬಹಳ ವೇಗವಾಗಿ ತಲುಪ್ತಾ ಇದೆ. ನೋಡಿ, ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತದೆ. ಯುದ್ಧದ ಸುದ್ದಿ ಬಂದಾಗ ಹೂಡಿಕೆದಾರರು ಎಚ್ಚರಿಕೆ ನಿಲುವನ್ನ ತಾಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಷೇರುಗಳನ್ನ ಕೊಂಡುಕೊಳ್ಳುವುದನ್ನ ಮುಂದೂಡ್ತಾರೆ, ಇಲ್ಲ ಷೇರುಗಳ ಬೆಲೆ ಕಡಿಮೆ ಆಗ್ಬಹುದು ಎನ್ನುವ ಭಯದಿಂದ ಮಾರುಕಟ್ಟೆಗೆ ಬಂದು ತಮ್ಮ ಷೇರುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿಲಿಕ್ಕೆ ಆರಂಭ ಆಗುತ್ತೆ. ಎರಡನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಅನ್ನುವ ಭಯ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಎಲ್ಲ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂತದ್ದು ಸಮುದ್ರ ಮಾರ್ಗದಲ್ಲಿ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಸರಕು ಸಾಗಾಣಿಕೆಯಲ್ಲಿ ವಿಳಂಬ ಆಗುತ್ತೆ, ವೆಚ್ಚ ಜಾಸ್ತಿ ಆಗ್ತದೆ, ಇದರಿಂದ ಆಮದು ರಫ್ತು ವ್ಯವಹಾರಗಳ ವೆಚ್ಚವೂ ಜಾಸ್ತಿ ಆಗ್ತದೆ ಎನ್ನುವುದು ನಮಗೆ ಗೊತ್ತೇ ಇದೆ. ಮತ್ತೆ ನೋಡಿ, ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ಒಂದು ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆದಾರರು ಕೂಡ ನಿಯಂತ್ರಿಸ್ತಾ ಇದ್ದಾರೆ. ಸೊ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು, ಸಂಘರ್ಷಗಳು, ಅನಿಶ್ಚಿತತೆಗಳು ಇದ್ದಾಗ ಅವರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ, ಬಂಡವಾಳ ಹೂಡಲಿಕ್ಕೆ ಬಹಳ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಯಾವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಇದೆ, ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾಲ್ಕನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಚಿನ್ನ, ಅಮೆರಿಕನ್ ಡಾಲರ್, ಬಾಂಡ್ಗಳು, ಕೆಲವು ಸುರಕ್ಷಿತ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜನ ಏನ್ ಮಾಡ್ತಾರೆ, ಷೇರುಗಳ ಮಾರುಕಟ್ಟೆ ತಲ್ಲಣ್ಣಾದ ತಕ್ಷಣ ನಾವು ಚಿನ್ನದತ್ತ ನೋಡ್ತೇವೆ, ಚಿನ್ನದ ಬೆಲೆ ಹೇಗೂ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನು ಕೊಂಡುಕೊಳ್ಳಕ್ಕೆ ಆಲೋಚನೆ ಮಾಡ್ತಾರೆ. ಹೀಗಾಗಿ ಯುದ್ಧ, ನೆನಪಿಡಿ, ಕೇವಲ ಸೈನಿಕ ಸಂಘರ್ಷ ಅಲ್ಲ, ಅದು ಹಣಕಾಸು ಮಾರುಕಟ್ಟೆ, ವ್ಯಾಪಾರ, ಹೂಡಿಕೆ, ಕೈಗಾರಿಕೆ, ಉದ್ಯೋಗಿಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಘಟನೆ ಆಗಿದೆ. ಹಾಗಾಗಿ ಈ ಒಂದು ಇದನ್ನು ಹೇಗೆ ಸೂತ್ರೀಕರಿಸಬಹುದು ಅಂತ ಹೇಳಿದ್ರೆ, ಸುಂದರವಾಗಿ ಆರ್ಥಿಕ ಸೂತ್ರ ಏನಂತ ಹೇಳಿದ್ರೆ, ಅನಿಶ್ಚಿತತೆ ಹೆಚ್ಚಾದಂತೆ ಹೂಡಿಕೆ ಕಡಿಮೆ ಆಗ್ತದೆ, ಹೂಡಿಕೆ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ನಿಧಾನವಾಗ್ತದೆ. ಆದ್ರಿಂದ ಜಗತ್ತಿನ ರಾಷ್ಟ್ರಗಳು ನಮ್ಮೆಲ್ಲ ಹಾರೈಕೆ ಏನಂದ್ರೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಹುಡುಕಲಿ, ದೊರಕಲಿ ಅಂತ ನಾವು ಆಶಿಸುವಂತದ್ದು.
1: ಸರಿ, ಯುದ್ಧವು ಹಣಕಾಸು ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಗೆ ಹೇಳಿಕೊಟ್ಟಿದ್ದೀರಿ. ಈ ಸಂದರ್ಶನದ ಮೊದಲ ಎಪಿಸೋಡ್ ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎರಡನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ರೇನ್ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ವೆಂಟ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಆದ್ರೆ

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ರೇನ್ ಕೋಟ್ ಹಾಕೊಂಡ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದರೂ ನೆನೆದು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲೂ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವೊಂದುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಚಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

0: ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂ

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ.ಆರ್. ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ ಕೆ. ಯುವರಾಜ್, ಸಾಹಿತ್ಯ ಕೆ. ವೆಂಕಟೇಶ್. ಅಣ್ಣಪ್ಪ ಸ್ವಾಮಿ.

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಪಾರ್ವತಿ ಪ್ರಿಯಕರ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿಆರ್ ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ ಕೆ ಯುವರಾಜ್, ಸಾಹಿತ್ಯ ಕೆ ವೆಂಕಟೇಶ್. ಅಣ್ಣಪ್ಪ ಸ್ವಾಮಿ.

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ. ಸಂಗೀತ ಸಂಯೋಜನೆ MS ಮಾರುತಿ. ಪಾರ್ವತಿ ಪ್ರಿಯಕರ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ತುಳು ಪ್ರಸಾರ ಗೂನಿಗಳಿಗೆ ಮಾತ ಮುಖದಿಂಜಿ ಸುಲ್ಮೆ. ಇನಿತ ಈ ಕಾರ್ಯಕ್ರಮಡು ತುಳು ತರೆದೇರ್ಪುನ ಬಗ್ಗೆ ಈ ಬಗೆಟು ಪಾತೆರ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯ ಕುಮಾರ್ ಮೇರ್ನ ಪಾತೆರನ್ ಕೇನಿಗ.
1: ತುಳು ತರೆದೇರ್ಪುನ ಬಗ್ಗೆ ಬಂಡದು ಒಂದು ಕನ್ನಡ ಬಿಎಂ ಶ್ರೀ ಕನ್ನಡ ತಲೆ ಎತ್ತುವ ಬಗ್ಗೆ ಬಂಡದು ಒಂದು ಭಾಷಣ ಮಲ್ತನ ಆ ಕಾಲ 1920 ಮಲ್ತನ ಅಂಚಿನ ಭಾಷಣ ಕನ್ನಡ ಎಂಚ ಬುಳೆಚ್ಚಿಲು ಆವುಡು ಪನಪುನ ಬಗ್ಗೆ ಪಾತಿರ್ದೇರು ಅವು ಖರೀದು ಸುಮಾರು 1 ಶತಮಾನ ಕೈತಲ್ಪ ಕೈತಲ್ಪ 1 ಶತಮಾನ ಆಯ್ನೆಡ್ದು ಬುಕ್ಕ ಇತ್ತೆ ನಮ್ಮ ತುಳು ತರೆದೇರ್ಪುನ ಬಗ್ಗೆ ಎಂಚ ಪಾ ಮಲ್ಪೊಲಿ ಪನಪುನ ಬಗ್ಗೆ ನಮ್ಮ ಚರ್ಚೆ ಮಲ್ತೊಂದುಲ್ಲ ಮುಲ್ಪ ಈ ತುಳು ತರೆದೇರ್ಪುನ ಬಗ್ಗೆ ಪಾತಿರ ದುಂಬು ತುಳು ತರೆದಿರ್ತಿನದ ಪುರಪ್ಪುದ ಬಗ್ಗೆ 4 ಪಾತೆರ ಸುರುಗೆಯನ್ನು ಪನ್ನಡಪ್ಪ ತುಳು ಭಾಷೆ ಸಾಹಿತ್ಯ ಒಂದು ವಾ ಕಾಲಡದು ಬುಕ್ಕ ನಂಕ ಸಾಹಿತ್ಯ ಕ್ಷೇತ್ರಡು ಪರಿಚಯ ಆಂಡು ಪರಂಪರೆಯನ್ನು ಸುರುಗೆ ನಂಚೂರು ಪಾತಿರುವೆ ಕೆಲವು ಬಾರಿಯನ್ನು ಪಾತಿರಡು ಕನ್ನಡ ಪಾತಿರಲೇ ಕನ್ನಡ ಪದಕ್ಕೂ ಹೆಚ್ಚು ಬರಪದ ಕನ್ನಡ ಪ್ರೊಫೆಸರ್ ಆದ ಕನ್ನಡ ಪಾಠ ಮಾಡ್ತದಪ್ಪನಾಗ ಸಹಜವಾದ ಎಂಕಲ್ನ ತುಳು ಅಪ್ಪೆ ಭಾಷೆ ಅಂಡ್ಲ ಎಂಕಲ್ನ ಇಡೀ ವೃತ್ತಿ ಭಾಷೆ ಕನ್ನಡ ಆಗಿರ್ದಾವ್ರ ಅವನಿಗೆ ಸಮಸ್ಯೆ ಉಂಡು ಅಂಚಾದ ಉಪ್ಪನ ಈಕ ಮಾತಿರಲ ಈಗ ಮನ್ನಿ ಪೋಡು ಬಂಡದು ಪಾತಿರನ್ನ ಸುರಮಲ್ಪೆ ಈ ಪುರಪ್ಪದ ಬಗ್ಗೆ ನಮ್ಮ ಪಾತಿರನ್ನು ನಂಡ ನಂಗೆ ಮಾತಿರಲ ಗೊತ್ತಿ ತಿಳಿಕೊನೆ ಪುಣಿಚಿತ್ತಾಯರು ನಂಗೆ ಎಡಿಟ್ ಮಲ್ತಕೊರ್ ನಂಚಿನ ತುಳು ಕಾವ್ಯಲ್ನ ಮೂಲಕ ತುಳು ಸಾಹಿತ್ಯ ಚರಿತ್ರೆ ನಮ್ಮ ತುಳು ಸಾಹಿತ್ಯ ಚರಿತ್ರೆ ನಮ್ಮ ಸುರುಮಲ್ಪ 13ನೇ ಶತಮಾನದ ಬುಕ್ಕ ತುಳು ಕಾವ್ಯ ಪರಂಪರೆ ನಂಕು ನಂಕು ತಿಕ್ಕೊಂಡು ಅರುಣಾಬ್ಜ ಬುಕ್ಕ ವಿಷ್ಣು ತುಂಗನ ಕಾವ್ಯದ ಮೂಲಕ ನಂಕು ತಿಕ್ಕು ನಂಚನ ಪರಂಪರೆ ಈ ತುಳು ಕಾವ್ಯ ಪರಂಪರೆ ಈ ತುಳು ಕಾವ್ಯ ಪರಂಪರೆ ನಂಕು ತುಳುನಾಡ ಸೃಷ್ಟಿಯವರ ಕಾರಣ ದಾನೇ ಪರಂಪರೆಗೆ ಒಂದು ರಡ್ ವಿಷಯ ಪಾತಿರದು ಬುಕ್ಕ ದುಂಬು ಪುಪ್ಪೆ ಸುಮಾರು 13, 14, 15ನೇ ಶತಮಾನ ಇಡೀ ನಮ್ಮ ದೇಶಾದ್ಯಂತ ನಡತೊಂದಿತ್ತು ನಂಚನ ವೈಷ್ಣವ ಪಂಥದ ಪ್ರಚಾರ ನಿಕ್ಲೆ ಮಾತೇರೆಗಳಾಗುತ್ತಂಡು ವೈಷ್ಣವ ಪಂಥದ ಪ್ರಚಾರದ ಭಾಗವಾದ ಒಂಜಿ ಸಾಹಿತ್ಯ ಪ್ರಚಾರಲ ಆವೊಂದಿತ್ತೇನೆ ಒಂಜಿ ಕೊಡಿಡು ಧರ್ಮದ ತತ್ವದ ಪ್ರಚಾರದ ಲೆಕ್ಕನೆ ಅವೇ ರೀತಿ ಆ ಧರ್ಮದ ತತ್ವನ್ನು ಪ್ರಚಾರ ಮಲ್ಪನಂಚಿನ ಸಾಹಿತ್ಯ ಇಡೀ ಭಾರತದ ಉದ್ದ ಮುಟ್ಟ ಅವು ನಡತೊಂದು ಬರ್ತಾನೆ ನಮ್ಮ ಇತಿಹಾಸ ನಮ್ಮ ದಾಖಲು ಮಲ್ಪುವ ಅಂಚೋಪ್ನಾಗ ಉತ್ತರ ಭಾರತಡು ಒಂದೇನು ಈ ರೀತಿದ ಒಂಜಿ ವೈಷ್ಣವ ಪಂಥದ ಪ್ರಚಾರ ವೈಷ್ಣವ ಪಂಥನೇ ಶ್ರೇಷ್ಠ ವಿಷ್ಣು ಕೃಷ್ಣನ ಕೇಂದ್ರವಾದ ದೀದು ಅಲ್ಪ ನಡತನಂಚಿನ ಸಾಹಿತ್ಯ ಚಳವಳಿ ನಿಂಕ ನಮ್ಮ ಇನ್ನು ಮೀರಾಬಾಯಿನ ಉದಾಹರಣೆ ಮೂಲಕ ನಮ್ಮ ಇನ್ನು ನಂಕ ತೋರ ಸಾಧ್ಯ ಮೀರಾಬಾಯಿ ಉತ್ತರ ಭಾರತಡು ಆ ರೀತಿದ ಒಂಜಿ ಚಳವಳಿ ಶುರು ಮಾಡ್ತಂಡ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕಡು ವಿಜಯನಗರದ ಕೇಂದ್ರವಾದ ವ್ಯಾಸರಾಯರ್ನ ನೇತೃತ್ವಡು ವ್ಯಾಸಕೂಟ ಬುಕ್ಕ ದಾಸಕೂಟ ಪನ್ಪುನ ಒಂಜಿ ರಡ್ಡು ಪರಂಪರೆ ಸುರಾಂಡು ಈ ವ್ಯಾಸಕೂಟ ಬುಕ್ಕ ದಾಸಕೂಟ ವ್ಯಾಸಕೂಟ ಅವು ಸಂಪೂರ್ಣವಾದ ಸಂಸ್ಕೃತಡು ಸಾಹಿತ್ಯ ರಚನೆ ಮಾಡ್ತಂದ ದಾಸಕೂಟ ಅವು ಸ್ಥಳೀಯವಾಯಿನ ಭಾಷೆದ ನೆಲೆಗಟ್ಟಡೆ ಸಾಹಿತ್ಯ ರಚನೆ ಮಾಡ್ತಾನೆ ನಮ್ಮತ್ತು ಪಾಯಿನ ಕೀರ್ತನೆ ಅನ್ಪ ಅವರದ್ದು ಬುಕ್ಕ ನಮ್ಮ ಕಾವ್ಯ ಪರಂಪರೆ ತುಪ್ಪ ಕುಮಾರವ್ಯಾಸ ಲಕ್ಷ್ಮೀಶೆ ಮುಕ್ಕಲು ಪೂರ ಈ ಕಾಲಘಟ್ಟಡು ಬತ್ತನಕ್ಲು ಬುಕ್ಕ ನಮ್ಮ ಕೀರ್ತನ ಕಾರ್ಯದ ಪೂರ ಪ್ರಮುಖವಾದ ಬತ್ತದು ವೈಷ್ಣವ ಪಂಥವನ್ನು ಪ್ರಚಾರ ಮಾಡ್ತಾರಂಚಿನ ಕಾಲಘಟ್ಟ ಈ ಚಳವಳಿ ತುಳುನಾಡುಗಳ ಪ್ರಭಾವ ಬೂರ್ದಳು ಈ ಪ್ರಭಾವದ ಕಾರಣಡೆ ತುಳುನಾಡು ಆ ಕಾಲಡು 13, 14ನೇ ಶತಮಾನಡು ಸುರಾಯಿನವೇ ನಮ್ಮ ತುಳು ಸಾಹಿತ್ಯ ಪರಂಪರೆ ನಂಕು ಸುರುಗು ತಿಕ್ಕು ನಂಚಿನ ಆದಿ ನಮ್ಮ ತುಳುತ ಅರುಣಾಬ್ಜನ ಮಹಾಭಾರತ ಇಪ್ಪಡು ಅಥವಾ ಶ್ರೀ ಭಾಗವತ ಕಾವ್ಯ ಒಂದು ಪೂರ ನಮ್ಮ ವೈಷ್ಣವ ಪುರಾಣದ ಆಧಾರಡೆ ಅವು ಸುರಾಯಿನವು ಅಂಚದೂಪ್ನಾಗ ಇಡೀ ದೇಶಾದ್ಯಂತ ನಡತೊಂದಿತ್ತರಂಚಿನ ಈ ವೈಷ್ಣವ ಚಳವಳಿ ತುಳುನಾಡದ ಮಿತ್ತಲ ಪ್ರಭಾವ ಬೂರ್ದು ಮುಲ್ಪ ಅಕ್ಷರಸ್ಥ ಸಮುದಾಯನವಾಯಿನ ಬ್ರಾಣಿರ್ನಕ್ಲು ಅವಿಟ್ಟು ತುಳು ಭಾಷೆಡು ಸಾಹಿತ್ಯ ರಚನೆ ಮಲ್ಪೆರ ಶುರು ಮಲ್ತೇರು ಐಟು ಕಾವ್ಯಡೆ ಪನ್ಪೆ ತುಳುಟ್ಟು ಬರೆಂಡ ಅಪಗ ಮಾನಾದಿಗಿಜ್ಜಂಡು ಗೌರವ ಇಜ್ಜಂಡು ಆಂಡ ತುಳುಟ್ಟು ಸಂಸ್ಕೃತಡು ಅಗ್ನಿ ಪಂಡ ತುಳುಟ್ಟು ತೂ ಪಂಡ ಅವ್ರ ಅಡ್ಲ ಒಂಜೇ ವಸ್ತು ಆಪಣೆ ಹೊರತು ಬೇತೆ ಬೇತೆ ಅತ್ತು ತೂ ಬೇತೆ ಅತ್ತು ಅಗ್ನಿ ಬೇತೆ ಅತ್ತು ಅಗ್ನಿ ಪನ್ಪುನ ಆತೇ ಮಲ್ಲಪದ ತುಳುಟು ತೂ ಪನ್ಪುನ ಉಂಡು ಪನ್ಪುನ ಮೂಲಕ ತುಳು ಭಾಷೆನ ಸಮರ್ಥಿಸೈನೇ ನಮ್ಮ ಆ ಕಾಲಡು ತೂಡು ಅಂಚೋಪ್ನಾಗ ಆ ಕಾಲೊಡೆ ತುಳು ಈ ಸ್ಥಳೀಯ ಭಾಷೆ ಆಯ್ನ ತುಳುಟ್ಟು ಸಾಹಿತ್ಯ ರಚನೆ ಮಲ್ಪಡು ಪನ್ಪೊಂಜಿ ಪ್ರಜ್ಞೆ ಪದಿಮೂಜಿ 14 ಶತಮಾನಡೆ ನಮ್ಮ ತುಳುನಾಡು ಅವು ಆರಂಭ ಆತನು. ಅವೆರ್ದು ಬುಕ್ಕ ನಮ್ಮ ಬರಪುನ ದಾಸಪಂಥದ ಒಟ್ಟುಗೆ ಉಡುಪಿನ ಕೇಂದ್ರವಾದ ಅಲ್ಪ ವೈಷ್ಣವ ಪಂಥನ ಪ್ರಚಾರ ಮಂತ್ರಂಚಿನ ವಾದಿರಾಜರು ಬರೈನಂಚಿನ ದಶಾವತಾರ ಗೀತೆ ನಿಕ್ಲಿ ಮಾತರೆಗಳ ನೆನಪುಂಡು. ದಶಾವತಾರ ಗೀತೆ, ಈ ದಶಾವತಾರ ಗೀತೆ ಅವು ತುಳುಟ್ಟು ಬರೈನ ವಿಷ್ಣುವಿನ ದಶ ಅವತಾರಲೇನು ಆರು ಬರೆಯರು. ಆರು ಬರೆನಾಗ ಸಂಸ್ಕೃತಳು ಬರೆತಿಜೇರು, ಕನ್ನಡಳು ಬರೆಯಜೇರು, ಆರು ಬ್ರಾಹ್ಮಣರನ್ನ ತುಳುಟ್ಟು ಬರೆಯಜೇರು. ಆರೈಕ್ ಬಳಸೈನಂತಿರ ತುಳು ಅವು ದಲಿತರನ್ನ ತುಳು ದುಳು ದಲಿತರನ್ನ ಭಾಷೆಡೆ ಆರೈನ್ ಬಳಸೆಯರು. ಆರ್ನ ಈ ಮಠೊತ್ತ ದೇವಸ್ಥಾನದ ಸುತ್ತಮುತ್ತ ಇಪ್ಪುನಂಚಿನ ದಲಿತರು ಪಾತ್ರನಂಚಿನ ತುಳು ಭಾಷೆಡೆ ಆ ದಶಾವತಾರ ಗೀತೆಯಲ್ಲಿ ನಾರು ಅಪಗ ರಚನೆ ಮಾಡ್ತೇರು. ಪಂಡ ಆ ಕಾಲುಡೆ ಒಂಜಿ ನಮ್ಮ ತುಳುನಾಡು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪುಡು ಬನ್ಪುರಂಚಿನ ಒಂಜಿ ತುರ್ತು ಆ ಕಾಲುಡು ಇತ್ತರು ಬನ್ಪುರೇನೆ ಅನು ಮುಲ್ಪ ನೆನಪು ಮಲ್ಪರ ಮಲ್ಪುನ ಆತೆ ಅಂಚ ಅದೊಂದು ಒಂದು ಸುರುದ ಒಂಜಿ ಘಟ್ಟ ತುಳು ಭಾಷೆ ಸಾಹಿತ್ಯದ ಪುರಪ್ಪುದ ಸುರುದ ಘಟ್ಟ ಅಂಡ ರಡ್ನೇ ಘಟ್ಟವಾದ ನಮ್ಮ ತೋಡೈನೆ ನಮ್ಮ ತುಳುನಾಡಿಗೆ ಬತ್ತಿನಂಚಿನ ಕ್ರೈಸ್ತ ಮಿಷನರಿಲು ಬಾಸೆಲ್ ಮಿಷನ್ ಬುಕ್ಕ ಬಾಸೆಲ್ ಮಿಷನ್ದ ಒಟ್ಟಿಗೆ ಬತ್ತಿನಂಚಿನ ವಸಾತುಶಾಹಿ ಆಡಳಿತ ಈ ವಸಾತುಶಾಹಿ ಆಡಳಿತದ ಒಟ್ಟಿಗೆ ಬತ್ತನ ಅಧಿಕಾರಿ ನಕ್ಲು ಅಧಿಕಾರಿ ನಕ್ಲು ಒಂಜಿ ಕೊಡಿ ಮಿಷನರಿ ನಕ್ಲು ಅವರದು ಬುಕ್ಕ ಆಡಳಿತ ಬತ್ತನಂಚಿನ ಅಧಿಕಾರಿ ನಕ್ಲು ತುಳು ಭಾಷೆದ ಬುಳೆಚ್ಚಿಲಿಗೆ ಅಕ್ಕನ ಸೇವೆ ಮಸ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತನೇ ಮುಕ್ಕಲ ಮೂಲ ಉದ್ದೇಶ ಅವು ಧರ್ಮ ಪ್ರಚಾರ ಕ್ರೈಸ್ತ ಧರ್ಮದ ಪ್ರಚಾರ ಅವೆರದು ಬುಕ್ಕ ಮತಾಂತರ. ಆ ಕಾಲುಡು ಕನ್ನಡ ಪಾತ್ರ ನಕ್ಲಿ ಏರ್ಲ ಇತ್ತು ನಕ್ಲು ಭಾರಿ ಕಮ್ಮಿ ಶಾಲೆಗೆ ಹೋತೋ ಈ ರೀತಿ ಕಲ್ತನಾಗ್ಲು ಮಾತ್ರ ಇತ್ತನೆ. ಹೆಚ್ಚಿನ ಅಕ್ಕಲನ್ನ ಮಾತೃಭಾಷೆ ತುಳುವೆ ಆದಿತ್ತನು. ಈ ಮಿಷನರಿನ ಅಕ್ಕಲನ್ನ ಅಕ್ಕಲ ಅಪ್ಪಗ ಮಲ್ತನಂಚಿನ ಒಂದು ಎಡ್ಡೆ ಬೇಲೆ ಬಂಡ ಅಕ್ಕಲು ಆ ದೇಶಗೂ ಪಾಡು ಆ ದೇಶದ ಸ್ಥಳೀಯ ಭಾಷೆ ಉಂಡು ಅವೇನೆ ಅಕ್ಕಲು ಸುರುಗು ಕಲ್ಪುನೆ ಕಲ್ತದ ಐನಿಡ್ದುಕ್ಕ ಅವೆಟ್ಟೆ ಮತ ಪ್ರಚಾರ ಮಲ್ಪಡು ಮಲ್ಪುನ ಅಕ್ಕಲೇ ಗೊಂಜಿ ಒಂಜಿ ನಿರ್ದೇಶನ ಇತ್ತನು. ಅಂಚದು ಆ ತುಳು ಭಾಷೆಡು ಮತ ಪ್ರಚಾರ ಮಲ್ಪಡೋದಂಡ ಆಯ್ಕೆ ಅವಶ್ಯಕವಾಯಿನಂಚಿನ ಅವಶ್ಯವಾಯಿನ ತುಳು ಭಾಷೆನು ಎಂಚ ಕಲ್ಪುನೆ ಎಂಚ ಪ್ರಚಾರ ಮಲ್ಪುನೆ ಉಂದಿನ ಅಕ್ಕಲು ಅಲ್ಪ ಯೋಚನೆ ಮಲ್ತದೆ. ಅಂಚ ಅಕ್ಕಲು ಸುರು ಮಲ್ತನೆ ಬೈಬಲ್ದ ಅನುವಾದಲೇನು ತುಳುಕ್ ಮಲ್ತೇರು ಬೈಬಲ್ದ ಅನುವಾದ ಅವು ಅನುವಾದ ಮಲ್ತನೆ ಇಲ್ಲಿಲ್ಲಗ ನಂಕ ಬೈಬಲ್ನ ಕೊರಪುನ ಮೂಲಕ ಕ್ರೈಸ್ತ ಧರ್ಮದ ಪ್ರಾಮುಖ್ಯತೆಯನ್ನು ಪನ್ಪುನ ಉದ್ದೇಶ ಅಲ್ಲ. ಆ ಕಾಲೋಡು ಮತಾಂತರದ ಒಟ್ಟುಗೆ ಮತಾಂತರದ ಮತ ಪ್ರಚಾರದ ಒಟ್ಟುಗೆ ಅಕ್ಕಲು ತುಳು ಪಠ್ಯಪುಸ್ತಕ ಆಚರಣೆ ಮಾಡ್ತೇವೆ. ತುಳು ಪಠ್ಯಪುಸ್ತಕ ಇಲ್ಲಿ ನಮ್ಮ ಮಲ್ಪತ ತುಳು ಪಠ್ಯಪುಸ್ತಕನು ಸುರೂಗು ಸುರು ಮಲ್ತನಾಗ್ಲು ಈ ಬಾಸೆಲ್ ಮಿಷನರಿ ನಕ್ಲು ಕ್ರೈಸ್ತ ಮಿಷನರಿ ನಕ್ಲು ಹಾಕ್ಲು ಸುರು ಮಲ್ತೇರು. ಆಯ್ತ ಒಟ್ಟುಗೂ ಡಿಕ್ಷ್ನರಿ ಕಣತ್ತೇರಾಗ್ಲು ತುಳು ಭಾಷೆಗೆ ಬೋಡ ಇಂಚ ಡಿಕ್ಷ್ನರಿನು ವ್ಯಾಕರಣ ಗ್ರಂಥಗಳೇನು ವ್ಯಾಕರಣ ಗ್ರಂಥಗಳೇನು ಉಂದೇನು ಪೂರ ಅಕ್ಕಲು ಕಣತ್ತರ ಉಂಡ ತುಳುತ ಮೂಲಕನೇ ಮತ ಪ್ರಚಾರ ಮಲ್ಪಡು ಪನ್ಪುರಂಚ ಉದ್ದೇಶಡು ಅಕ್ಕಲು ಮಲ್ತೇರು. ಆ ಉದ್ದೇಶ ಇತ್ತಿಲ್ಲ ಆಯ್ತ ಪ್ರಯೋಜನ ತುಳು ಭಾಷೆಗಾಣ ತುಳು ಭಾಷೆಗಾಣ ಅವು ಮಾತ್ರ ಮಿಷನರ್ ನಕ್ಲು ಬತ್ತನಕ್ಲು ಮುಲ್ಪೈತ್ತಿನಂಚಿನ ತುಳು ಪಾರ್ದನಲ್ಲಿ ಸಂಗ್ರಹ ಮಲ್ತೇರು. ಭೂತಾರಾಧನೆದ ಪಾಡ್ದನ ಇಪ್ಪಡು ಸಿರಿ ಸಂಧಿ ಮುಖ್ಯವಾದ ಭೂತಾರಾಧನೆದ ಪಾಡ್ದನೆಯ ಸಂಗ್ರಹ ಮಲ್ತೇರು. ಆ ಮೂಲಕ ತುಳು ಭಾಷೆ ಬೇಲೆ ಮಲ್ತರಂಚಿನ ರಡ್ನೇ ಘಟ್ಟ ಈ ಮಿಷನರಿ ನಕ್ಲ ಕಾಲಘಟ್ಟ. ಈ ಮಿಷನರಿ ನಕ್ಲು ಕೆಲಸ ಮಲ್ತನೆದ ಕಾರಣ ಅದು ಅವರದು ಮೂಜನೇ ಘಟ್ಟಡು ಅವು ನಮ್ಮ ತುಳುವೇರ ನಮಿತ್ತು ಪ್ರಭಾವ ಬೂರುಂಡು ತುಳುವೇರ ನಮಿತ್ತು ಪ್ರಭಾವ ಬೂರ್ದು ತುಳು ಭಾಷೆಡೆ ಸಾಹಿತ್ಯ ರಚನೆ ಮಲ್ಪರ ಶುರು ಮಲ್ತೇರು. ಆ ರೀತಿ ಗುರುತಿಸಿ ಮಲ್ಲ ಒಂಜಿ ಕೃತಿ ಪಂಡ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ನಿಕ್ಲು ಗೊತ್ತಿಪ್ಪಡು. ಈ ತುಳು ಯಕ್ಷಗಾನ ಪ್ರಸಂಗನು ಸುರುಡು ತುಳುಟು ಕನರಿನ ಕಾರಣ ಬಂಡ ಅವು ಮಿಷನರ್ ನಕ್ಲು ಮಲ್ತನಂಚಿನ ಈ ಸಾಹಿತ್ಯ ಚಳವಳಿದ ಪ್ರಭಾವರದು ಈ ತುಳು ಪಂಚವಟಿ ಯಕ್ಷಗಾನ ಪ್ರಸಂಗ ಅವು ಬತ್ತನಿಡು. ಅಂಚ ಬತ್ತನಿಡದ ಬುಕ್ಕ ನಿಧಾನವಾದ 1923 ಇಸವಿರದ ಬುಕ್ಕ ಎಸ್ ಸಿ ಪಣಿಯಾಡಿ ಬುಕ್ಕ ಶೀನಪ್ಪ ಹೆಗ್ಗಡೆಯರನ್ನ ನೇತೃತ್ವಡು ನಡತನಂಚಿನ ತುಳು ಸಾಹಿತ್ಯ ಸಾಂಘಿಕ ತುಳುವ ಸಾಹಿತ್ಯ ಚಳವಳಿ ನಿಕ್ಲಿಗೆ ಗೊತ್ತುಂಡು. ಅಕ್ಕಲ ಮೂಲ ಉದ್ದೇಶ ಇತ್ತನ ಮುಲ್ಪ ಒಂಚೂರು ಏನಾಯ್ನು ಚೂರು ವಿಸ್ತೃತ ಪಾತ್ರ ಇಡಾಪನು ಎಸ್ ಯು ಪನಿಯಾಡಿ ಬುಕ್ಕ ಶೀನಪ್ಪ ಹೆಗ್ಡೆ ಮುಕುಲ್ ಪೂರ ಆ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರು ಅಕ್ಕಲ ಪೂರ ಸ್ವಾತಂತ್ರ್ಯ ಚಳವಳಿ ಡಾಕ್ಟರ್ ಭಾಗವಹಿಸೋದಿತ್ತೇರಿ. ಇಡೀ ಸ್ವಾತಂತ್ರ್ಯ ಚಳವಳಿ ದೇಶಾದ್ಯಂತ ಪ್ರಚಾರ ಆಗೋದಿತ್ತೇನೆ. ಮುಲ್ಪಲವು ಪ್ರಚಾರ ಮುಕ್ಲ ಏನು ಪ್ರಚಾರ ಒಂದು ಚಳವಳಿ ಮಲ್ತೋದಿತ್ತೇರಿ. ಮಲ್ತೊಂದಿಪ್ಪನಾಗ ಮುಲ್ಪ ಮುಕ್ಲೆಗೆ ಎದುರಾಯಿನ ಒಂಚೆ ಎಲ್ಲೇ ಒಂಜಿ ಸಮಸ್ಯೆ ಬಂಡ ಕನ್ನಡಡು ಭಾಷಣ ಮಲ್ಪೋಡ ತುಳುಟ್ಟು ಭಾಷಣ ಮಲ್ಪೋಡ ಬಂಡ ಅಷ್ಟು ಆತ್ನೇಡ ತುಳು ಇಲ್ಲದ ಇಲ್ಲದ ಉಲಾಯದ ಭಾಷೆ ಮಾತ್ರ ಆದಿತ್ತೇನೆ. ಪಿದೈಬೋದು ಪಾತ್ರನಂಚಿನ ಭಾಷೆ ಆದಿಜ್ಜಾಡು ಅಂಚಾದ ಅಕ್ಲು ಅಪ್ಪಗ ದೆತ್ತೊಂಡಂಚಿನ ತೀರ್ಮಾನ ಸ್ವಾತಂತ್ರ್ಯ ಚಳವಳಿದ ಮಾತಾ ಭಾಷಣಲೆಲ್ಲ ನಮ್ಮ ತುಳು ಭಾಷೆಡೆ ಮಲ್ಪೋಡು ಮಲ್ಪನ ತೀರ್ಮಾನ ಮಲ್ತೇರಾಕ್ಲಿ. ಹಳ್ಳಿ ಹಳ್ಳಿ ಇರ್ಬೋದು ಭಾಷಣನ ತುಳು ಭಾಷೆಡೆ ಮಲ್ತೇರಿ ತುಳು ಭಾಷೆಡೆ ಮಲ್ತೇರಿ. ಆ ರೀತಿ ತುಳು ಭಾಷೆಡೆ ಮಲ್ತರ ಮಾತ್ರತ್ತ ಸ್ವಾತಂತ್ರ್ಯ ಚಳವಳಿದ ಪಗ ಅಕ್ಲು ಜೈಲಿಡುಪ್ಪುನಾಗ ಅಕ್ಲು ಕುಲ್ಲುದು ಇನ್ನೇ ನಮ್ಮ ಪಾತಿರುವತ ತುಳು ತಲೆ ತರೆದೆರ್ಪುನ ಬಗೆ ಎಂಚ ಬಂದ್ಬಿದ್ದು ಯೋಚನೆ ಅಕ್ಲು ಮಲ್ತೇರಿ. ಅಂಚೆ ಅಕ್ಲು ಮಲ್ತನೆ ತುಳುಕು ಗೌರವದ ಸ್ಥಾನ ಬರೋಡು ದಂಡ ತುಳು ಭಾಷೆಡೆ ನಂಕು ಸಾಹಿತ್ಯ ರಚನೆ ಅವಡು ತುಳುಟು ಸಾಹಿತ್ಯ ಇಜ್ಜಿ ಅಂಚದಾಕ್ಲು ಸುರು ಮಲ್ತೇರು ತುಳುವ ಮಾಲೆ ಬನ್ಪುನ ತುಳುವ ಮಾಲೆ ಬನ್ಪುನ ಪುಸ್ತಕ ಪ್ರಕಟಣೆದ ಯೋಜನೆ ಪಾಡೊಂದು ಅವೇತ ಮೂಲಕ 13 ಪುಸ್ತಕಗಳನ್ನಕ್ಲು ಕಣತ್ತೇರು. ಪಂಡ ಮಿಷನರ್ನಕ್ಲು ಮಲ್ತನಂಚಿನ ಈ ಕಾರ್ಯಕ್ರಮ ಈ ಮಿಷನರ್ನಕ್ಲು ಮಲ್ತನಂಚಿನ ಕಾರ್ಯಕ್ರಮದ ಪ್ರಭಾವಡು ಬುಕ್ಕ ಆ ಕಾಲಡು ಕರ್ನಾಟಕಡು ನಡತೋದಿತ್ತಿನಂಚಿನ ಸ್ವಾತಂತ್ರ್ಯ ಚಳವಳಿ ಬುಕ್ಕ ಸ್ವಾತಂತ್ರ್ಯ ಚಳವಳಿದ ಒಟ್ಟುಗೆ ನಡತೋಯ್ತಿನ ಸಾಹಿತ್ಯ ಚಳವಳಿ ಉಂದು ಮುಖಲ ಕಣ್ಣೆದುರಿತ್ತೇನೆ. ಅಂಚಾದು ತುಳು ಚಳವಳಿಲ ಮುಲ್ಪ ಆವಡು ತುಳು ಸಾಹಿತ್ಯ ಚಳವಳಿಲ ಆವಡು ಮಲ್ಪ ಕಾರಣಗೂ ಅಕ್ಲ ಮಲ್ತನಂಚಿನ ಚಳವಳಿ ಅವು ಎಲ್ಲಿಯ ಎಲ್ಲಿ ಅವಧಿಯ ಅಲ್ಲ ಅವು ತುಳುತ್ತ ಮಿತ್ತು ಭಾರಿ ಮಲ್ಲ ಪ್ರಭಾವನು ಬೂರ್ನಂಚಿನ ಕಾಲಘಟ್ಟ. ಅಂಚಾದು ಈ ರೀತಿದ ಪುರಪು ನಮ್ಮ ದೀವೊಂದು ತುಂಡ ತುಳು ತುಳುತ್ತ ಬಗ್ಗೆ ಯೋಚನೆ ನಮ್ಮ ಮಾತ್ರ ಮಲ್ಪನತ್ತು ಈತು ಪೀಠಿಗೆ ನಾನು ಪನೇರ ಮುಖ್ಯ ಕಾರಣವಂಡ ತುಳುಕು ಸಂಬಂಧಪಟ್ಟಿಲೆಕ್ಕ ಚಳವಳಿದ ರೂಪ ತಲ್ಲ ತುಳು ನಮ್ಮ ಭಾಷೆ ಈ ಭಾಷೆಡು ಸಾಹಿತ್ಯ ರಚನೆ ಮಲ್ಪುಡು ಬನ್ಪುನ ಒಂಜಿ ಮನಸ್ಸು ಅವು 13 ಇತ್ತಲು ಬನ್ಪುನೇನು ಪನೇರ ಬಿಡೋದು ಯಾನು ಈತು ಅಂಶಲ್ಲಿ ನಾನು ಮೂಲ ಪನೇರ ಸುರು ಮಲ್ತೆ. ಇಂಚಿನ ಮನಸ್ಸಲೇ ಈ ರೀತಿಯ ಮನಸ್ಸಲೇ ಇನ್ನಿ ನಂಕು ತುಳುಕು ಒಂಜಿ ಗಟ್ಟಿಯಾಯಿನ ಬುನಾದಿನ ಕಟ್ಟದ ಕೊರನೆ ಅಂಚೋಪ್ನಾಗ ಇನಿ ನಮ್ಮ ತುಳು ಎಂಚ ನಾನ ತಲೆದೆರ್ಪಿಲೆಕ ಮಲ್ಪೋಡು. ಬಿ ಎಂ ಶ್ರೀಯಾನಿ ಭಾಷಣ ಮಲ್ಪನಾಗ ಕರ್ನಾಟಕ ವ್ಯಾಪ್ತಿಡು ಕನ್ನಡ ಒಂಜಿ ಅಧಿಕೃತವಾಯಿನ ಭಾಷೆ ಬಂಡದು ಇತ್ತದೆ ಅಧಿಕೃತವಾಯಿನ ಭಾಷೆ ಕನ್ನಡ ಬಂಡದು ಅವಂಜಿ ರಾಜ್ಯ ಭಾಷೆ ಬಂಡದು ಇತ್ತದೆ. ಆಂಡ ಇನಿ ತುಳು ಆ ರೀತಿಯ ಒವ್ವೇ ಒಂಜಿ ಅಧಿಕೃತ ಮಾನ್ಯತೆ ಇಜ್ಜದು ಇಪ್ಪನಂಚಿನ ಭಾಷೆ ಸಂವಿಧಾನದ ಎನ್ಮುನೆ ಪರಿಚಯದ ಸೇರ್ಸಾವಡೊಂದು ಈತು ಹೋರಾಟ ಮಲ್ತೊಂದಿಲ್ಲ ಈತು ಮಲ್ತೊಂದು ಇತ್ತಲ್ಲ ಇನಿಕ್ಲ ನನ್ನ ಕೈ ಆಯ್ನ ಸೇರ್ಪವರ ಸಾಧ್ಯ ಆತಜಿ ಅಂಚೆ ನಾವು ಇನ್ನು ಸೇರ್ಪಡೋದಂಡ ಇನಿ ನಮ್ಮ ಆಯ್ನ ದಾದ ಮಲ್ಪೋಡು. ನಮ್ಮ ಮಲ್ಪುನಂಚಿನ ಚಳವಳಿಗೆ ಚಳವಳಿದ ಹಿನ್ನಡೆ ಅಥವಾ ಈಕ ದಾಯಿತ ಡ್ರಾಬ್ಯಾಕ್ ಎಂಚಿನ ಚಣ ಈತು ಇತ್ತಲ್ಲ ತುಳುಟು ಈತ ಈತು ಸಾಹಿತ್ಯ ಕೃತಿಗಳುಲ್ಲ ಸಾಹಿತ್ಯಲುಲ್ಲೇರು ಪ್ರಾಚೀನ ಭಾಷೆ ಮೂಲ ದ್ರಾವಿಡ ಭಾಷೆ ಇರ್ದು ಸುರೂಗು ಪಿದೈಭತ್ತನಂಚಿನ ಭಾಷೆ ತುಳು ಅಂದು ಪನ್ಪುರ ಪುಗರ್ತೆ ಮಾತಲ ತುಳುಕೊಂಡು ಇದು ಇತ್ತಲ್ಲ ಇನಿ ದಾಯಿ ನಂಕು ಸಂವಿಧಾನದ ಎನ್ಮುನೆ ಪರಿಚಯದಕ್ಕೂ ಸೇರಿಸವರ ಸಾಧ್ಯ ಆತ ಅವು ದಾಯಿ ಪಂಡ ತುಳು ಅವು ಇನಿ ಮಾರ್ಕೆಟ್ಗೊಂಡ ನಮ್ಮ ತುಳು ಬಾತಿರುವ ಅವು ತರಕಾರಿ ಮಾರ್ಕೆಟ್ ಇಪ್ಪಡು ಮೀನು ಮಾರ್ಕೆಟ್ ಇಪ್ಪಡು ಅಂಗಡಿ ಪೋಂಡ ಮಾತ ಕೊಡಿಟ್ಟು ನಮ್ಮ ತುಳು ಪಾತಿರುವ ಆಂಡ ಒಂದು ಪೊಲೀಸ್ ಸ್ಟೇಷನ್ ಪೋಂಡ ಸರ್ಕಾರಿ ಕಚೇರಿ ಪೋಂಡ ಅವು ನಮ್ಮ ತುಳುಟು ಪಾತಿರ್ಜ ತುಳುಟು ಪಾತಿರ್ಜ ಅವು ದಾಯಿ ತುಳುತ ಬಗ್ಗೆ ನಂಕು ದಾಯಿ ಕೀಳರಿಮೆ ನೆಕ್ ಮುಖ್ಯ ಕಾರಣ ಬಂಡ ತುಳು ಈ ತುಳುನಾಡು ನಮ್ಮ ತುಳುವೇರ್ನ ಆತ್ಮದ ಭಾಷೆಯಾದ ಇನಿಜ್ಜಿ ತುಳುವೇರ್ನ ಆತ್ಮದ ಭಾಷೆಯಾದ ತುಳು ಇನಿ ಆವಡೋ.
0: ರೇಡಿಯೋ ಸಾರಂಗಡು ತುಳು ಪ್ರಸಾರ ಕೇಳುವುದಿಲ್ಲರು ತುಳು ತರೆದೇರ್ಪುನ ಬಗ್ಗೆ ಪಾತ್ರರೊಂದುಪ್ಪನಾರು ಡಾಕ್ಟರ್ ಅಭಯ ಕುಮಾರ್.
1: ಆತ್ಮದ ಭಾಷೆ ಬಂಡ ಇಂಚಿನ ಒಂದು ಎಲ್ಲೇ ಉದಾಹರಣೆ ಯಾನು ಪ್ರೊಫೆಸರ್ ಚಿನ್ನಪ್ಪಗೌಡರ ಬುಕ್ಕ ಪ್ರೊಫೆಸರ್ ವಿವೇಕ್ ರೈಕ್ಲು ಕಣ್ಣೂರು ಯೂನಿವರ್ಸಿಟಿಗೆ ಒಂಜಿ ಮೀಟಿಂಗ್ ಪೋಯ ಬಿ ಒ ಇ ಮೀಟಿಂಗ್ ಅಲ್ಪ ಆರ ಪಗ ಅಕಾಡೆಮಿದ ಅಧ್ಯಕ್ಷರ ಆರು ಪೋನಾಗ ಪಂಡೇರು ಚಿನ್ನಪ್ಪರೇ ಇನಿ ನಮ್ಮ ಕಣ್ಣು ರೂಪನಾಗ ನಮ್ಮ ತುಳುಟ್ಟೇ ಮಾತಿರಡವಳು, ಅವಳು ತತ್ತಿರಲ ಕನ್ನಡ ಮಾತಿರವಲ್ಲಿ ಇಂಗ್ಲೀಷ್ ಮಾತಿರವಲ್ಲಿ. ಸರಿ ಬಂಡ ಅಲ್ಪ ಬಸ್ ಟಿಕೆಟ್ ಕೊರನಾಗಲ್ಲ ತುಳುಟ್ಟೆ ಕೇಳ ಪಂಡ, ಅಲ್ಪ ಬೋದು ಅಂಗಡಿ ಇಡ ಬಾರದ ಬರದ ದೆಪ್ಪನಾಗಲ್ಲ ತುಳುಟ್ಟೆ ಮಾತೇರಿಯ, ಮೀನದ ಇಡಬಹುದು ಮೀನದ ರೇಟ್ ಕೇಂದಾಗಲ್ಲ ತುಳುಟ್ಟೆ ಕೇಂಡ ಮಾತಲ್ಲ ಅರ್ಥ ಅಮ್ಮಕ್ಲೇಗೆ ಅರ್ಥ ಅಮ್ಮನು ಅಕ್ಕ ಉನ್ಮಲ್ಪೇರಿ ಆಫೀಸಿಗೆ ಹೋದ್ಲ ಅಲ್ಪ ತುಳುಟ್ಟೆ ಬಾತೇರಿಯ ತುಳುಟ್ಟೆ ಬಾತೇರಿಯ ಮಾತಿರಲ ತುಳು ನಾ ಇನ್ನು ಸ್ವೀಕಾರ ಮಲ್ಪೇರು ಸ್ವೀಕಾರ ಮಲ್ಪೇರು ಅಂಚೊಪ್ಪನಾಗ ನಮ್ಮ ಪಾತ್ರನೇನು ಅಟ್ಲ ಸ್ವೀಕಾರ ಮಲ್ಪೇರು ಬಂದಾಗ ತುಳುವನು ಅರ್ಥ ಮಲ್ತನ್ನ ಅಟ್ಲ ಅರ್ಥ ಆಗಿಲ್ಲ ಅರ್ಥ ಮಲ್ತನ್ನ ಅಂಚಿನ ಮನಸ್ಸು ಬೇತಕ್ಕಡೆ ಉಂಡು ಅನ್ನಾಗ ನಮದ ಎಂಚನ ತುಳುಟ್ಟೆ ನಮ್ಮ ಪಾತ್ರ ನಮದಾಯಿ ಅವೇ ಆತ್ಮದ ಭಾಷೆ ಅವಳು ನಮ್ಮ ಪ್ರತಿಯೊರಿಯರನ್ನ ತುಳುತ ತುಳುಲ ನಮ್ಮ ಆತ್ಮದ ಭಾಷೆ ಅಂಡ ಮಾತ್ರ ನಂಕು ಇನಿ ತುಳುನು ಇಡೀ ಬ್ರಹ್ಮಾಂಡೋಡೆ ತುಳು ಮಂತ್ರಿ ಘೋಷಣೆ ನಮ್ಮ ಘೋಷಣೆ ಮಲ್ತನ ತಮಿಳ್ ತಮಿಳ್ ಏರ್ನಕ್ಲು ಒಂದೇನು ಘೋಷಣೆ ಮಾಡ್ತೇವೆ ಉಳಗತ್ತಿಲ್ ತಮಿಳ್ ಉಳಗತ್ತಿಲ್ ತಮಿಳ್ ಪಂಡದ ಹಾಕಲು ಘೋಷಣೆ ಮಾಡ್ತೇವೆ ಇಡೀ ಜಗತ್ತಿಡೇ ತಮಿಳ್ ಪಂಡ ಹಾಕಲ್ನ ಇಡೀ ಕಾನ್ಸೆಪ್ಟ್ ಎಂಚ ಬಂಡ ಜಗತ್ತಿಡು ಓಡ್ ಪೋಂಡಲ್ಲ ಅಲ್ಪ ತಮಿಳೇ ಪುಣೆ ಅಂದು ನಂಕ ಆ ರೀತಿದ ಒಂದು ಬುಡ್ಚಿ ಆಂಡ ಇಡೀ ಜಗತ್ತಿಡೇ ನಮ್ಮ ಬ್ರಹ್ಮಾಂಡೋಡೆ ತುಳು ಮಂತ್ರೇ ನಮ್ಮ ನಮ್ಮ ಅಂತರ್ಗತ ಮಲ್ತಾಡ ನಮ್ಮ ಪೋಯಿನ ಅಲ್ಪ ನಮ್ಮ ತುಳುವೇರಾದ ಬದುಕೇರ ಪಂಡು ಪಾತ್ರಪ್ಪಂಡು ನಾನು ಎರಡು ಸಂವಹನ ಮಲ್ಪರ ಹಾಕೊಂಡು ಒಂದು ಆವೋಡು ನನ್ನ ದಾನೆ ಮಲ್ಪೋಡು ದಾನೆ ಮಲ್ಪೋಡು ಬಂದು ಕೊಕ್ಕಡೆ ಹಾಪಜು ಆತ್ಮದ ಭಾಷೆ ಅವಳು ಇಡೀ ಜಗತ್ತು ಪ್ರತಿಯೊರಿ ಎಲ್ಲ ನಕ್ಕ ಇಡೀ ಬ್ರಹ್ಮಾಂಡೋಡೆ ತುಳು ಮಲ್ಪನ ಕಾನ್ಸೆಪ್ಟ್ ನಮ್ಮ ಇನ್ನು ಜೀವೊಂದು ನಮ್ಮ ಬೇಲೆ ಮಲ್ತಂದ ಐಕ್ಯಪೂರಕವಾದ ಮಲ್ಪುಡ ಅಯ್ಯನ ಬೇಲೆ ಅವು ಮಸ್ತುಂಡು ಯಾನ ಸುರುಗು ಪಂಡೆ ಧಾರ್ಮಿಕ ಕಾವ್ಯವಾದ ಅವು ಬತ್ತಿಲ್ಲ ಓ ವಿಕ್ ನಮ್ಮ ಒಂದು ಅರುಣಾಬ್ಜನ ಮಹಾಭಾರತ ದೇವಿ ಮಹಾತ್ಮೆ ಅಥವಾ ಭಾಗವತ ಒಂದು ಪೂರ ಧಾರ್ಮಿಕ ಕಾವ್ಯಲು ಒಂದು ದೇವಸ್ಥಾನದ ಕೇಂದ್ರವಾದ ಕೇಂದ್ರ ಅವು ಪುಟ್ಟನಚ್ಚರ ಕಾವ್ಯಲು ಕುಮಾರವ್ಯಾಸಲ ಬರೆಯಿನ ಗದಗದ ದೇವಸ್ಥಾನದ ಕುಂಡುದಾಯ ಕಾವ್ಯ ಬರೆಯಿನ ಪಂಡ ಧರ್ಮನು ಬುಡಿದು ಕಾವ್ಯ ಇಜ್ಜಿ ಭಾಷೆ ಇಜ್ಜಿ ಇಡೀ ನಮ್ಮ ಕನ್ನಡ ಪರಂಪರೆ ತೊಂಡ ಕನ್ನಡ ಸಾಹಿತ್ಯ ಪರಂಪರೆ ತೊಂಡ ಧರ್ಮನು ಬುಡಿದು ಸಾಹಿತ್ಯ ನಮ್ಮ ಬುಳೆತಿ ತುಳುನು ಇನಿ ದೀರ್ಥ ಭತ್ಯರ ನಮ್ಮ ತುಳುನಾಡು ಇತ್ತಿನಂಚಿನ ಮಾತ ಧರ್ಮಲ ಇನಿ ಬೆನ್ನೆಲುಬಾದ ಉಂತುಂದ ಸಹಜವಾದೆ ತುಳುಕು ಆಯ್ತ ಮಾನಾದಿಗೆ ಆಯ್ಕೆ ಬರ್ಕೊಂಡು ಅಪ್ಪ ಹೆಂಚಿನ ಮಲ್ಪಡು ದೇವಸ್ಥಾನ ದೇವಸ್ಥಾನ ಇಪ್ಪಡು ಚರ್ಚ್ ಇಪ್ಪಡು ಮಸೀದಿ ಇಪ್ಪಡು ತುಳುನಾಡದ ಈ ಮಣ್ಣಿಡು ಉಪ್ಪುನಂಚಿನ ಮಾತ ದೈವಸ್ಥಾನ ದೇವಸ್ಥಾನ ಮಸೀದಿ ಚರ್ಚ್ ಮುಲ್ಪ ಕಾರ್ಯಕ್ರಮರು ಅಕ್ಲು ತುಳು ಭಾಷೆಗೆ ಪ್ರಾಧಾನ್ಯತೆ ಕೊರಡು ಉದಾಹರಣೆ ಒಂಜಿ ಕೊರ್ಪುಂದಂಡ ಆ ಒಂಜಿ ದೇವಸ್ಥಾನ ಒಂಜಿ ವ್ಯಾಪ್ತಿ ಉಂಡು ಒಂಜಿ ಪ್ರಾದೇಶಿಕ ವ್ಯಾಪ್ತಿ ಉಂಡು ಆ ಪ್ರಾದೇಶಿಕ ವ್ಯಾಪ್ತಿದ ಉಲೈಡ್ ಆ ದೇವಸ್ಥಾನ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಚಿನ ಕಾರ್ಯಕ್ರಮ ಮಲ್ಪಡು ಆ ದೇವಸ್ಥಾನದ ಇತಿಹಾಸವನ್ನೇ ತುಳುಟ್ಟೆ ಬರೆಯವಾಡು ಕನ್ನಡ ಬಡಿಸಿ ಇಂಗ್ಲೀಷ್ ಬಡಿಸಿ ತುಳು ಭಾಷೆದ ಪ್ರಾಮುಖ್ಯತೆಯನ್ನು ಅಲ್ಪ ಉಪ್ಪುನಂಚಿನ ಅರ್ಚಕೆರಿ ಬರ್ತಾನೆ ಆ ಪ್ರತಿಯೊಂದು ಆಡಳಿತ ಮುಕ್ತೇಶ್ವರ ನಕ್ಲು ಭಕ್ತಾದಿ ನಕ್ಲಿಗೆ ಪಂಡದು ಕೊರಡು ಒಂಜಿ ದೇವಸ್ಥಾನದ ಮೂಲಕ ದೇವರನ ಮೂಲಕ ದೈವದ ಮೂಲಕ ತುಳುತ ಪ್ರಾಮುಖ್ಯತೆಯನ್ನು ಪಂಡ ಅವನು ಮಾತ್ರ ನಂಬುವ ದೇವರಿಗೆ ದೈವರಿಗೆ ನಮ್ಮ ತಲೆಬಗ್ಗ ನಂಬ ನಡಪುವ ನಂಕಿನಿ ಸುರುಗಾವುಡಾಯ್ನೆ ತುಳುನಾಡಳಿತನ ಕಾವಂದಿರ ಧರ್ಮಸ್ಥಳ ಮಲ್ತೇರು ಅವು ವಿಶ್ವ ತುಳು ಸಮ್ಮೇಳನ ಮಲ್ತೇರು ಅವರದ್ದು ಬುಕ್ಕ ತುಳುನಾಡು ಬೇತೆ ಬೇತೆ ಕಾರ್ಯಕ್ರಮ ಒಂದು ಬರ್ತಂದ್ರೆ ಹಣ ಅವರದ್ದು ಬುಕ್ಕಲ್ಲ ಆರು ಎಂಚ ಅಲ್ಪ ಕಾವಂದಿರ ಅಲ್ಪ ಧರ್ಮಸ್ಥಳಡು ಬೇತೆ ಬೇತೆ ಕಾರ್ಯಕ್ರಮ ಮಲ್ಪಿಯರ ವರ್ಷಗೊಂಜಿ ತುಳು ಸಮ್ಮೇಳನ ಆರು ಮಲ್ಪಡಲ್ಪ ಅವೇ ರೀತಿ ಪ್ರತಿ ದೇವಸ್ಥಾನ ಒಂಜೊಂಜಿ ಸಮ್ಮೇಳನ ಮಲ್ಪಡ ತುಳು ಸಮ್ಮೇಳನ ಮಲ್ಪಡಕ್ಲೆ ಸಹಜವಾದ ತುಳು ತರೆದಿರ್ಪುಣಲ್ಪ ಪಂಡ ನಂಕು ಇಲ್ಲಿ ಬೋಡಾಯ್ನೆ ಈ ಧಾರ್ಮಿಕ ಕ್ಷೇತ್ರವಡ ಒಂದು ಧಾರ್ಮಿಕ ಪ್ರಚಾರಗತ್ತುಂದು ನಂಕು ಬೋಡಾಯ್ನ ಧರ್ಮದ ನೆಲೆಟ್ಟು ನಮ್ಮ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ಉಂಡು ಅವೇನು ಪ್ರಚಾರ ಮಲ್ಪಂಚಿನ ಕೆಲಸ ಇನ್ನು ನಂಕು ಅಯ್ನು ಅವು ಮಲ್ಪಡು ಆ ಮೂಲಕ ಅವು ಮಲ್ತಂದಂಡ ದೇವಸ್ಥಾನ ಪೋವನಾಕ್ಲೆ ಇರ್ಲಜ್ಜಿ ಆಣ ದೇವಸ್ಥಾನ ಪೂಪಜೇರು ದೈವಸ್ಥಾನಗಳನ್ನ ಪೋಪೇರು ಮಸೀದಿಗೆ ಪೋಪೇರು ಅಲ್ಪ ಅಂಚಿನ ಒಂದೆಡು ಕೇವಲ ಅಲ್ಪ ದೇವೇರನ್ನು ಮಾತ್ರ ಅತ್ತು ದೇವಸ್ಥಾನದ ಅಸ್ತಿತ್ವ ಇಪ್ಪನ ಇನ್ನು ನಮ್ಮ ಮುಲ್ಪ ಬೇಲೂರು ಹಳೆಬೀಡು ಪೋಪುನೆ ದೇವೇರನ ಅಸ್ತಿತ್ವನ ತೂರ ಬಂಡದತ್ತು ಅಲ್ಪ ಉಪ್ಪನಂಚಿನ ಚಿತ್ರಕಲೆಯನ್ನು ತೂರ ಜಗತ್ತದ ಪೂರ ಬರ್ಪೇರಾಗಲಿ ಪಂಡ ದೇವಸ್ಥಾನ ಇಲ್ಲಿ ಕೇವಲ ಧಾರ್ಮಿಕ ಕೇಂದ್ರವಾದ ಉಪ್ಪುನತ್ತು ಅವೊಂಜಿ ಸಾಹಿತ್ಯಿಕ ಸಾಂಸ್ಕೃತಿಕ ಕೇಂದ್ರವಾದ ಅವು ಬುಳೆಪ್ಪನ ಮೂಲಕ ತುಳು ಭಾಷೆಯನ್ನು ದಿರ್ತು ಬತ್ತು ಅಂಚೆ ಬೇಲೆ ಅವು ತುಳುನಾಡು ಅವಳು ಅಂಚ ಮಲ್ಪುನಾಗ ಒಂಜಿ ಅಪಾಯ ಉಂಡು. ತುಳು ಸಂಸ್ಕೃತಿ ಬಂಡ ಅವು ಅವು ಏಕಮಾದರಿಜ್ಜಿ, ತುಳು ಸಂಸ್ಕೃತಿ ಏಕಮಾದರಿಜ್ಜಿ. ಇನಿ ತುಳು ಸಂಸ್ಕೃತಿ ಪಂಡದ ಪ್ರಚಾರ ಮಲ್ಪುನಾಗ ಕೆಲವು ಅಪಾಯಲು ಇಲ್ಲ. ಅವೊಂಜೇ ಸಂಸ್ಕೃತಿ ಬಿಂಬಿಸವಂದು ಪೋನುಲ್ಲೇರು ಅವಂಚತ್. ಈ ಮಣ್ಣದ ಮೂಲದ ಕಲ್ಲಿನ ಸಂಸ್ಕೃತಿ ಬತ್ತನೆ ಆಳ್ವಿಕೆ ಮಲ್ತನ ಕಲ್ಲಿನ ಸಂಸ್ಕೃತಿ ಎಲ್ಲ ಅಲ್ಪ ಆಡೆ ಮುಟ್ಟ ಪ್ರತಿಯೊಂದೇನ ಅಲ್ಪ ಗಮನಗಳು ನಮ್ಮ ದೇವನೋಡು. ದೇವಸ್ಥಾನಡು ನಂಕು ಮಾತೆಗಳ ಮಾತಾ ಸಮುದಾಯಗಳ ಅಲ್ಪ ಅವಕಾಶ ಬರಪಲೇಕ ತೋಡು ಅಂಚದು ಅಲ್ಪ ಸಾಹಿತ್ಯದ ಸಂಸ್ಕೃತಿಯ ದೃಷ್ಟಿಡು ಉವೇ ಮಡಿವಂತಿಕೆ ಜತೆ ಅವೊಂಜಿ ಮಾತೆರ್ಲ ಬತ್ತದು ಸೇರ್ನಂಚಿನ ಜಾಗ ಏನದಂಡ ದೇವಸ್ಥಾನದ ಪಾವಿತ್ರ್ಯತೆ ಎಲ್ಲ ಜಾಸ್ತಿ ಆಗ್ಬೋದು, ತುಳು ಭಾಷೆದ ಗೌರವ ಸ್ಥಾನಮಾನ ಹೆಚ್ಚಾಗ್ಬೋದು. ಒಂದು ಒಂಜಿನೇ ನೆಲೆ ರಡ್ನೇದಾದು ಇನಿ ತುಳುನಾಡಿಗೆ ಕ್ರೈಸ್ತ ಮಿಷನರಿ ನಕ್ಲು ಬತ್ತದು ಶಾಲಾ ಕಾಲೇಜಿಲು ಮುಲ್ಪ ಸುರಾಂಡ ಶಾಲೆ ಶುರು ಮಲ್ತೇರು ಅಕ್ಲು ಬತ್ತನ ಒಟ್ಟುಗೂ ಮುಲ್ಪ ಆಯ್ನಂಚಿನ ಒಂಜಿ ಬದಲಾವಣೆ ಬಂಡ ಶಿಕ್ಷಣದ ಒಟ್ಟುಗೂ ಇಂಗ್ಲೀಷ್ ಭಾಷೆ ಎಲ್ಲ ಕನತ್ತೇರಾಗಲಿ ಇನಿಕ್ಲ ನಂಕ ಆವ ಒಂದು ಇಂಗ್ಲೀಷದ ವ್ಯಾಮೋಹ ಹೊರದು ಹೃದಯ ಬರೆಯರಾದ ಇಂಗ್ಲೀಷ್ ಬೋರ್ಡ್ ನಂಕಿನಿ ಆಂಡ ಅವೇ ನಂಕ ಮುಖ್ಯ ಅವರ ಬಲ್ಲಿ. ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ನೀರು ನೆಲ ಗಾಳಿ ಆರ್ಥಿಕತೆ ಒಂದೇನು ಮಾತ ಬಳಸವನ್ನಂಚಿನ ಈ ಶಿಕ್ಷಣ ಸಂಸ್ಥೆಲು ತುಳುಕು ಬೋರ್ಡದ ಹೆಂಚಿನ ಬೇಲೆ ಮಲ್ತೇರೆ ಒಂದು ಎಲ್ಲೇ ಬೇಲೆ ಹೆಂಚಿನ ಮಲ್ತಿರು ನಮ್ಮ ಕೇಂದ್ರ ಸರ್ಕಾರಿ ಶಾಲೆಡು ಕೆಲವು ಕೊಡಿ ಇನಿ ತುಳು ಒಂಜಿ ಪಠ್ಯವಾದ ಅಯ್ನು ಒಂಜಿ ಒಂಜಿ ಪತ್ರಿಕೆ ಆದ ಅನ್ನು ಓದೋದುಲ್ಲೇ ಮುಲ್ಪುನಂಚಿನ ಪ್ರೈಮರಿ ಶಾಲೆ ಬತ್ತನಂಚಿನ ಅಯ್ನ ಆರಂಭ ಶುರು ಮಲ್ತದು ಮೆಡಿಕಲ್ ಎಂಜಿನಿಯರಿಂಗ್ ಮುಟ್ಟ ಉಪ್ಪುನಂಚಿನ ಶಿಕ್ಷಣ ಸಂಸ್ಥೆಲುಲ್ಲ ತುಳು ಭಾಷೆಗಲ್ಲ ಕೊಡುಗೆ ದಾನೆ. ನಮ್ಮ ತುಳುನಾಡದ ಮಣ್ಣು, ತುಳುನಾಡದ ಗಾಳಿ, ತುಳುನಾಡದ ನುಪ್ಪು, ತುಳುನಾಡದ ಒಂದು ಕರೆಂಟ್ ಒಂದೇನು ಪೂರ ಮಾತೆಲ್ಲ ಮಾತು ಬೋಡಕ್ಲೇಗ ಆಂಡ ಭಾಷೆಗೆ ತುಳು ಸಂಸ್ಕೃತಿಗೆ ಅಕ್ಕಲ ಕೊಡುಗೆ ದಾಲಜ್ಜಿ ಒಂದೇನು ಗಂಭೀರವಾದ್ಯತೆ ನೋಡು. ಒಲ್ಪ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಪೆರ ಇಂಗ್ಲೀಷಿಗೆ ಪ್ರಾಧಾನ್ಯತೆ ಕೊರಿನಾತ ಲೆಕ್ಕೊನೆ ತುಳುಕುಲ ಪ್ರಾಧಾನ್ಯತೆ ಕೊರಪಿಲೇಕಾವಳು ಪ್ರಾಧಾನ್ಯತೆ ಕೊರಪಿಲೇಕಾವಳು. ಅವು ಸರ್ಕಾರಿ ಶಾಲೆಡು ಮಾತ್ರ ಖಾಸಗಿ ಶಾಲೆಡು ಕಡ್ಡಾಯವಾದ ಖಾಸಗಿ ಶಾಲೆಡ್ಲ ತುಳು ಭಾಷೆ ಅಧ್ಯಯನ ವಿಷಯವಾದ ನಮ್ಮ ಇಂಗ್ಲೀಷ್ ಕನ್ನಡ ಹಿಂದಿನ ಹೆಂಚ ಓದುವನ ಅವೇ ರೀತಿ ತುಳುಲ್ಲ ಅಲ್ಪ ಕಡ್ಡಾಯವಾದ ಒಂದು ಭಾಷೆಯಾದ ಅಳವಡಿಸೋಣ ಬುಕ್ಕ ಈ ಶಾಲಾ ಕಾಲೇಜಲ್ಲಿ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲೆಕ್ಕ ಪ್ರೈಮರಿ ಶಾಲೆಡ್ದೇ ಒಂದು ಸುರುಮಲ್ಪಡ ಇದು ವಾಸ್ತವವಾದ ಜೋಕುಲ್ನ ಮನೋಭೂಮಿಕೆ ಬುಳೆಪ್ಪುನೆ ಪ್ರೈಮರಿ ಶಾಲೆ ಹಿಡಿದು ಹೈಸ್ಕೂಲು ಮುಟ್ಟ ಈ ಹಂತಲೆಡೆ ಜೋಕ್ಲೆಗೆ ಆ ಹಂತೋಡು ಅವು ಇಂಗ್ಲೀಷ್ ಮೀಡಿಯಂ ಉಪ್ಪಡು ಕನ್ನಡ ಉಪ್ಪಡು ಉವೇ ಉಪ್ಪಡು ಪ್ರತಿ ಶಾಲೆಡ್ಲ ತುಳುಕು ಸಂಬಂಧಪಟ್ಟಿಲೆಕ್ಕ ತುಳುತ ಮಹತ್ವ ಹೆಂಚಿನ ತುಳು ಕಲ್ಚರ್ ಸಂಸ್ಕೃತಿ ಹೆಂಚಿನ ತುಳು ಭಾಷೆದ ಮಹತ್ವ ಹೆಂಚಿನ ಮುಲ್ಪದ ಜನ ಸಮುದಾಯ ಹೆಂಚಿನ ಈ ರೀತಿಯ ವಿಚಾರಲಿನ ಜೋಕ್ಲೆಗೆ ಎಲ್ಲಿ ಹಿಡಿದುಪ್ಪನಾಗನೇ ಅಕ್ಲೆಗೆ ಪಠ್ಯದ ಮೂಲಕ ತೆರಿಪಾಪನ ಅಥವಾ ಬೇತೆ ಬೇತೆ ವಿಚಾರ ಸಂಕೀರ್ಣದ ಮೂಲಕ ತೆರಿಪಾಪನ ಬೇಲೆ ಮಲ್ತದಂಡ ಸಹಜವಾದೇ ಅಕ್ಲು ಕನ್ನಡ ಓದಿಲೆಕೊನೆ ಇಂಗ್ಲೀಷ್ ಓದಿಲೆಕೊನೆ ತುಳುಲ್ಲ ಓದುವೇರು ತುಳುಲ್ಲ ಪ್ರೀತಿ ಮಲ್ಪುವೇರು ನಂಕಿನಿ ಇದೆ ಎನ್ನ ಜೋಕ್ಲ ತುಳು ಪಾತಿರುವೇರು ಆಂಡ ತುಳುತ ಬಗ್ಗೆ ಅಕ್ಲಿಗೆ ಆತ ಅಭಿಮಾನದಾಯಿ ಜೀವನ ಅಕ್ಲನ ಪುಟ್ಟು ಬುಳ ಓದು ಬರ್ತನ ಕಲ್ಚರ್ ಶಾಲೆದ ಕಲ್ಚರ್ ಅವು ಬೇತೆ ಇಲ್ಲಲ್ಲಿ ಬಂದಾಗ ಮಾತ್ರ ತುಳು ಪಾತಿರುವೇರು ಅಕ್ಲು ಪಿದೆ ಪೋಣಕ ತುಳು ಪಾತಿರುವೇರು ಆಫೀಸು ಪೋಣಾಗ ಇಂಗ್ಲೀಷೇ ಪಾತಿರುವೇರು ಅಕ್ಲು ಅಂಚ ಅವರ ಬಲ್ಲಿ ಪಂಡ ಜೋಕ್ಲೇಗ್ ಎಲ್ಲಿರದು ಶಾಲೆಯಿಂದ ಬಿಡುದು ಈ ಶಾಲೆದ ಗೇಟ್ ಇರೋದು ಜೋಕ್ಲು ಪಿದೆ ಬರಡಿಗೆ ಅಲ್ಪಾಗ್ಲಿ ಇಂಗ್ಲೀಷ್ಲ ಪಾತಿರ್ಜಿಯರು ಕನ್ನಡಲ್ಲಿ ಪಾತಿರ್ಜಿಯರು ಅಕ್ಲು ಪಾತಿರ್ನ ತುಳುವೇ ಪಾತಿರ್ವೇರು ಗೇಟದ ಪಿದೈಡು ಪಾತಿರ್ನಂಚಿನ ತುಳು ಇನ್ನು ಗೇಟದ ಉಲೈಡು ಅಧಿಕೃತವಾದ ಪಾತಿರ್ಪಿಲೆಕ್ಕ ಶಾಲೆಡಲ್ಲಿ ಅವಳು ಅಂಚ ಆಂಡ ಮಾತ್ರ ತುಳುಕ್ತ ತುಳುನು ಒರಿಪವರ ಸಾಧ್ಯತೆ ಉಂಟು ಶಾಲಾ ಕಾಲೇಜಿನ ಅವೆ ಒಂದಕ್ಕೆ ಅನುಗುಣವಾದ ಎಂಕಲ್ನ ವಿಶ್ವವಿದ್ಯಾನಿಲಯ ಐತೆ ಒಂದೇನು ಡಿಗ್ರಿ ಲೆವೆಲ್ಗೆ ಬುಕ್ಕ ಎಮ್ ಎ ಲೆವೆಲ್ ತುಳುನು ಒಂಜಿ ಐಚ್ಛಿಕವಾದ ಕಡ್ಡಾಯ ಐಚ್ಛಿಕವಾದ ಓದು ನಂಚಿನ ಒಂಜಿ ಪ್ರಸ್ತಾಪನೆ ಎಂಕ್ಲಿತ್ತೆ ಮಲ್ತೊಂದಿಲ್ಲ ಆಯ್ತ ಸಿಲೆಬಸ್ದ ರಚನೆ ಮಲ್ಪುನಂಚಿನ ಸಮಿತಿದ ಅಧ್ಯಕ್ಷ ಯಾನೇ ಅದುಲ್ಲ ಐತೆ ಆಯ್ತ ಮೀಟಿಂಗ್ ನಿತ್ತೆ ನಾನು ಅಂಜಿ 10 ದಿನ ತಲೆ ಲೆತ್ತದ ಸಿಲೆಬಸ್ ಅಯ್ನು ಫಾರ್ಮ್ ಮಲ್ಪುನಂಚಿನ ಒಂದೇನು ಮಲ್ಪು ಹಾಕ್ಲು ಅವು ಮಲ್ತ್ ಬತ್ತಂದಂಡ ಡಿಗ್ರಿಡ್ ಒಂಜಿ ಎಕನಾಮಿಕ್ ಸಬ್ಜೆಕ್ಟನ್ನು ಓದಿಲೆಕೊನೆ 3 ವರ್ಷ ಎಕನಾಮಿಕ್ಸನ್ನು ಓದಿಲೆಕೊನೆ ತುಳು ಸಾಹಿತ್ಯ ತುಳು ಭಾಷೆ ತುಳು ಸಾಹಿತ್ಯನು ಐ ಐಚ್ಛಿಕವಾದ ಐ 3 ವರ್ಷ ಡಿಗ್ರಿಡೇ ಐ ಓದಿರೋಣ ಅವರದಕ್ಕೆ ಎಮ್ ಎ ಇನ್ ತುಳು ತುಳು ನಮ್ಮಲ್ಲಿ ಪೆರ ಆಪಲು ಉಂದು ಯೂನಿವರ್ಸಿಟಿ ಲೆವೆಲ್ ನಾವುಡ ಅಯಿನ ಕೆಲಸ ಯೂನಿವರ್ಸಿಟಿ ಲೆವೆಲ್ ಇದೆ ಎಂಕಲ್ನ ಕುಡ್ಲ ಯೂನಿವರ್ಸಿಟಿಡ್ ತುಳು ಭಾಷೆ ಸಂಸ್ಕೃತಿ ಮಲ್ತನಾದ ಬೇಲೆ ಬೇತೆ ವಾ ಸಂಸ್ಥೆಡ್ ಲಾತಜಿ ಅವು ವೇಕ್ರೈಕುಲ್ನ ಅಲ್ಪ ಅಲ್ಪ ಪತ್ತೊಂದಣ್ಣ ಇತ್ತೆ ಮುಟ್ಟಲ್ಲ ತುಳು ತುಳು ಭಾಷೆಗೆ ತುಳು ಭಾಷೆನ ದೀರ್ಥ ಪತ್ತನಂಚಿನ ಬೇಲೆ ಸಂಶೋಧನಾ ಕ್ಷೇತ್ರಡು ಸಂಶೋಧನಾ ಕ್ಷೇತ್ರಡು ದೀರ್ಥ ಪತ್ತನಂಚಿನ ಬೇಲೆ ಬೇತೆ ಓಲ್ ಲಾತಜಿ ಅಂಚಪ್ಪನಾಗ ಇತ್ತೆ ವಿಶ್ವವಿದ್ಯಾಲಯದ ಅಂಚಿನ ಒಂದು ಬೇಲೆಗೆ ಎಂಕ್ಲ ಜತ್ತದ ಐಕೆ ಪ್ರಸ್ತಾವನೆ ಕೊಡ್ತಾನ ತುಳು ಅಕಾಡೆಮಿ ದಾಖಲೆ ದುಂಬದ ಅಧ್ಯಕ್ಷರ ಪ್ರಸ್ತಾವನೆ ಕೊಡ್ತೇರು ಆ ಐತ ಬಿತ್ತೆ ಇತ್ತೆ ಎಂಕ್ಲು ಆ ಸಮಿತಿ ಅವ್ರ ರಚನೆ ಆತನೆ ಅಂಚದು ವಿಶ್ವವಿದ್ಯಾನಿಲಯದ ಲೆಕ್ಕ ಮಟ್ಟೋಡು ಇನ್ನು ತುಳು ಒಂಜಿ ಪತ್ರಿಕೆ ಆದ ಇನ್ನು ಓದು ನಂಚಿನ ಅವಕಾಶ ಎಪ್ಪಡು ನಾಂಡ ಅವೇನು ಪ್ರಾಥಮಿಕ ಶಾಲೆ ಇರದೆ ತುಳು ಒಂಜಿ ತುಳುನು ಕಲ್ಪು ನಂಚಿನ ಅವಕಾಶ ಜೋಕ್ಲೈಗೆ ಮಲ್ತುಕೊರಡು ಡಿಗ್ರಿಗೆ ಏಕಾಏಕಿ ಬತ್ತನಾಗೆ ತುಳು ಬಂಡಾಗಿ ಇಂಚಿನ ಗೊತ್ತಿಪ್ಪುಜಿ ಅದಕ್ಕೆ ಅಂಚತ್ತು ಪ್ರೈಮರಿ ಶಾಲೆ ಇಂಚ ಕನ್ನಡ ಓದುವನ ಅವೇ ರೀತಿ ನಮ್ಮ ಇಂಗ್ಲೀಷಿನ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ದ ಇಂಚ ಅಲ್ಪ ಎಲ್ ಕೆ ಜಿ ಡಾಕ್ಲು ಓದುವರ ಅವೇ ರೀತಿ ಆ ಎಲ್ ಕೆ ಜಿಡು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ದಾಯಿ ಪಂತಿ ಈನಲ್ಲಿ ಪೂನ ಈಕಡೆ ಪಂಡಿರತ್ತ ಆಯ್ತು ಒಂದು ಮೂಲ ದಾಟಿ ಎಂಕ್ಲ ಹಳ್ಳಿಡೆ ಪಂಡೋದಿತ್ತು ನಾವು ಒಂದು ಚೂರು ಐನದಾನೆ ಅಳ್ತೇರು ಡ್ರಮ್ ಬೀಟಿಂಗ್ ಐಕೊಂದು ಚೂರು ಬದಲಾವಣೆ ಮಾಡ್ತೇರು ಬೋಡಪ್ಪನು ಅಣ್ಣ ಆಯ್ತು ಮೂಲ ದಾಟಿ ಪುನಂಚೆನೆ ತಿತ್ತಿರಿ ರೀ ಜೋಕ್ಲೇಗ ಕಲ್ಪನ್ಮು ತಿತ್ತಿರಿ ರೀ ಮಜಲ್ಡ್ ಪಂತಿನಲ್ಲಿ ಪೂಂಡು ದಾಯಿ ಪಂತಿ ದಾಯಿ ಪಂತಿ ಈ ನಲ್ಲಿ ಪೂನ ಐ ಪನ್ನಗಾಯ್ತು ಆತ್ಮೀಯತೆ ಬರ್ಕೊಂಡು ಅವು ಕಲ್ಪೋಡ ನಮ್ಮ ಪ್ರೇಮ ಆ ಜೋಕ್ಲೇಗ ಇನ್ನು ಕಲ್ಪಗ ಅಥವಾ ಕುಂಡಚ ಕುಂಡಚ ಓಡೇಪೋಯ ಜೋಕ್ಲ ಉಚ್ಚಾರಣೆ ನೇತು ಶೋಕು ದಿದ್ದಾರ ಕುಂಡಚ ಕುಂಡಚ ಓಡೇಪೋಯ ಬಲ್ಲಾಲ್ರ ಜಾಲಗ ಬಾರ್ ಪೆಜೇರ ಪೋಯ ಅವು ಈ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಒಂದು ಪನ್ಪುನ ಜೋಕ್ಲೇಡ ಕಲ್ಪನ ಜೋಕ್ಲೇಡ ನಮ್ಮ ಮುಂದೇನು ಕಲ್ಪಣ ಸಹಜವಾದಿ ದಾನೇಪಡು ಅಕ್ಲೆಗಪ್ಪ ತುಳುತ ಬಗ್ಗೆ ಗೌರವ ಬರ್ಪಣು ತುಳು ಇಂಚಿನ ಇಂಚಿನ ಒಂಜಿ ಭಾಷೆ ಪಂಡದು ನಮ್ಮ ಪಂಡದು ಮರ್ಯಾದ ಸಾಧ್ಯ ಆಗ್ಬೋದು ಅಂಚದು ಅಯ್ನ ಪ್ರೈಮರಿ ಶಾಲೆ ಇಡದೆ ನಂಕ ಇನ್ನು ಕಲ್ಪಂಚಿನ ಈ ವ್ಯವಸ್ಥೆ ಅವು ಅವಡು ಪಂಪನೇನು ಮೂಲು ಪಂಡೊಂದುಲ್ಲೆ ಮಸ್ತ್ ಟೈಮ್ ಪೋನುಂಡು ಅವತ್ತಂದೆ ನಮ್ಮ ತುಳುನಾಡು ಪುನಂಚಿನ ಯುವಕ ಮಂಡಲ ಮುಖ ಯುವತಿ ಮಂಡಲ ಈ ತುಳು ಸಾಹಿತ್ಯ ಅಕಾಡೆಮಿತ ಸಹಯೋಗದ ಮೂಲಕ ಈ ಯುವಕ ಮಂಡಲದ ಮೂಲಕ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಲಂಚಿನ ಯೋಜನೆ ನಿಕ್ಲು ರೂಪಿಸಾರಂಡ ಆ ಮೂಲಕ ಕೂಡ ತುಳು ಭಾಷೆಯನ್ನು ಭಾಷೆದ ಪ್ರಚಾರ ಹಾಕೊಂಡು ಹಳ್ಳಿ ಹಳ್ಳಿಗೆ ನಂಕ ತುಳುತ ಪ್ರಾಮುಖ್ಯತೆಯನ್ನು ಪನೇರ ಹಾಕೊಂಡು ಜನಕುಲ್ ಬೆಂಬಲ ನೀ ತುಳುಕು ತಿಕ್ಕಂಡ ಅವೇ ಅನ್ಕೊಂಡ್ರೆ ಪ್ರತಿಯೊರಿಯ ಆತ್ಮಳ ಅತ್ತು ಯಾನು ತುಳುವೆ ಎನ್ನ ಅಪ್ಪೆ ಭಾಷೆ ತುಳು ಪನ್ಪುನಂಚಿನ ಭಾವನೆ ಇತ್ತಂದಂಡ ಖಂಡಿತವಾದ ತುಳು ತರೆದಿರ್ಪುಡು ಅವು ಆವಡು ಪನ್ಪುನ ಆಶಯ ಅನ್ನೋದು ಈ ಒಂದು ಎಂಕ್ ಇನ್ನಿ ಮುಲ್ಪ ಈತು ಬರುತ್ತೆ ಪಾತ್ರ ಅವಕಾಶ ಮಲ್ತುಕೊರ್ನ ಅಕಾಡೆಮಿದ ಗುರುಕಾರರಿಗೆ ಸದಸ್ಯರಿಗೆ ಮಾತರೆಗಲ ಎನ್ನ ಸೊಲ್ಮೆ ಸಂದಾದ ಎನ್ನ ರಡ್ಡು ಪಾತ್ರ ಮುಗುಪೆ ಮಾತರೆಗಲ ಸೊಲ್ಮೆ
0: ಈತನೇಟ ತುಳು ತರೆದೇರ್ಪಣ ಬಗ್ಗೆ ಈ ಬಗೆಟು ಪಾತಿರ್ನಾರು ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಭಯಕುಮಾರ್.

ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಇವು ಮೇಳೈಸಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ಸೊಗಡು ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
1: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಈ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ನಿಮಗೆ ಸ್ವಾಗತ.
2: ಥ್ಯಾಂಕ್ ಯು
1: ಸರ್. ಮೊದಲನೇದಾಗಿ ಈ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಈ ಸಂಘರ್ಷ ಏನಿದೆಯಲ್ಲ, ಈ ಸಂಘರ್ಷದ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಬಹುದು?
2: ಬಹಳ ಒಳ್ಳೆ ವಿಷಯ. ಸುಲಭವಾಗಿ ಹೇಳುವುದಾದ್ರೆ, ಇರಾನ್ ಇಸ್ರೇಲ್ ಸಂಘರ್ಷ ಕಳೆದ 4 ದಶಕಗಳಿಂದ ಬೆಳೆದು ಬಂದಂತ ಒಂದು ಸಮಸ್ಯೆ. ಇಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಭದ್ರತಾ ಭಿನ್ನಾಭಿಪ್ರಾಯಗಳು ಇದರ ಕಾರಣ ಆಗಿದೆ. ನೋಡಿ, 1979 ಇರಾನ್ನಲ್ಲಿ ಇಸ್ಲಾಮಿಕ ಕ್ರಾಂತಿ ಆಯಿತು, ನಂತರ ಹೊಸ ಆಡಳಿತ ಬಂತು, ಅದನ್ನ ಇಸ್ರೇಲ್ ಮಾನ್ಯ ಮಾಡಲಿಲ್ಲ. ಮತ್ತೊಂದೆಡೆ ಇಸ್ರೇಲ್ ಇರಾನ್ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ ಮತ್ತು ಇರಾನ್ ಶಸ್ತ್ರಸಜ್ಜಿತರನ್ನ ಬೆಂಬಲಿಸುವಂತಹ ಸಂಘಟನೆಗಳು ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಇಸ್ರೇಲ್ ಅಂದುಕೊಂಡಿತ್ತು. ಈ ಕಾರಣದಿಂದ ಎರಡು ದೇಶಗಳ ನಡುವೆ ನೇರವಾಗಿ ಯುದ್ಧಕ್ಕಿಂತ ಹೆಚ್ಚಾಗಿ ಆಗಾಗ ಅವರ ನಡುವೆ ಪರಸ್ಪರ ಪರೋಕ್ಷವಾಗಿ ಎದುರು ಬದುರು ಬರ್ತಾ ಇದ್ರು. ನೇರ ಯುದ್ಧ ಇಲ್ಲ ಅಂತ ಹೇಳಬಹುದು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕ್ಷಿಪಣಿ ದಾಳಿ ಮತ್ತು ವಾಯುದಾಳಿಗಳ ಮೂಲಕ ಎರಡೂ ದೇಶಗಳು ನೇರವಾಗಿ ಸಂಘರ್ಷಕ್ಕೆ ಇಳಿದಿದೆ, ಮುಖಾಮುಖಿಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಸಮಸ್ಯೆ ಅಲ್ಲ, ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಉತ್ಪಾದನೆಯ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಯಾವುದೇ ಅಶಾಂತಿ ಅಥವಾ ಭಿನ್ನಮತ ಈ ಜಾಗತಿಕ ತೈಲ ಬೆಲೆ, ವ್ಯಾಪಾರ, ಹಣದುಬ್ಬರ ಮತ್ತು ಆರ್ಥಿಕತೆಯ ಮೇಲೆ ಅಪಾರವಾದ ಪರಿಣಾಮ ಬೀಳ್ತದೆ. ಆದ್ದರಿಂದ ಭಾರತ ಸೇರಿದಂತೆ ಇಡೀ ಜಗತ್ತು ಇಂದು ತಲ್ಲಣಗೊಂಡಿದೆ. ನೋಡಿ, ಮೊನ್ನೆ ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ಒಪ್ಪಂದ ಆಯಿತು. ಎಲ್ಲ ದೇಶಗಳು ನಿರಾಳವಾಗಿತ್ತು. 3 ದಿನಗಳ ನಿರಂತರ ಯುದ್ಧದ ನಡುವೆ ಪುನಃ ಸ್ವಲ್ಪ ಶಾಂತ ಆದ ಹಾಗಾಯಿತು. ಆದ್ರೆ ರಣೋತ್ಸಾಹ ಪುನಃ ಎದ್ದು ಬಂತು. ಹೋದೆಯ ಅಂದ್ರೆ ಬಂದೆಯ ಗವಾಕ್ಷಿಯೊಳಗೆ ಅಂತ ಪುನಃ ಈ ಎರಡು ನಾಯಕರನ್ನ ಏನು ಸಂಧಾನದ ಮೇಜಿಗೆ ಕರೆತರುವಲ್ಲಿ ದೇಶದ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರಯತ್ನಿಸಿ ಯಶಸ್ವಿ ಆಯಿತು. ಆದ್ರೆ ತಾತ್ಕಾಲಿಕವಾಗಿ ನಿಂತ ಯುದ್ಧ ಪುನೊಂದು ಸುತ್ತಿನ ಸಂಘರ್ಷ ಆರಂಭ ಆಗಿದೆ. ಹಾಗಾಗಿ ಈ ಆತಂಕ ನಮ್ಮ ಮುಂದೆ ಇದೆ. ನಿಮ್ಗೆಲ್ಲ ಗೊತ್ತಿದೆ ನೋಡಿ, ಇತ್ತೀಚಿನ ಸಮಸ್ಯೆಗಳು ನೂರಾರು. ಐರೋಪ್ಯ ಜಗತ್ತು ತಾಪಮಾನ ಹೆಚ್ಚಳದಿಂದ ಜರ್ಜರಿತವಾಗಿದ್ರೆ, ಮತ್ತೊಂದೆಡೆ ಭಾರತ ಸಹಿತ ವಿಶ್ವದ ಅನೇಕ ದೇಶಗಳಲ್ಲಿ ಇವತ್ತು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಅಕಾಲ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯಗಳ ಸಂಕಷ್ಟಗಳ ನಡುವೆ ಇಂಥ ಒಂದು ಸಂಘರ್ಷ ಬಂದ್ರೆ ಇಡೀ ಜಗತ್ತು ವೀಲವೆಲನ್ನು ಒದ್ದಾಡೋದ್ರಲ್ಲಿ ಸಂದೇಹವೇ ಇಲ್ಲ.
1: ಈಗ ಹೇಳಿದ್ರಿ ಸರ್, ಈ ಯುದ್ಧ ಈಗಿನದಲ್ಲ, ತುಂಬಾ ಹಿಂದಿನಿಂದನೂ ಇದ್ದಂತ ಯುದ್ಧ ಅಂತೇಳಿ. ಸೊ ಇತ್ತೀಚೆಗೆ ಅಂತ ಬೆಳವಣಿಗೆಗಳು ಏನಾಯ್ತು ಸರ್, ಇವರು ಮತ್ತೆ ಮುಖಾಮುಖಿ ಬಂದು ಯುದ್ಧ ಮಾಡುವಂತದ್ದು?
2: ಅದೇ ನಾನು ಮೊದಲು ಹೇಳಿದ್ದಲ್ಲ, ಈ ಸಂಘರ್ಷಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿ ಇಲ್ಲ. ಇದಕ್ಕೆ ಅನೇಕ ಐತಿಹಾಸಿಕ, ರಾಜಕೀಯ, ಧಾರ್ಮಿಕ, ಭದ್ರತಾ ಅಂಶಗಳು ಇದೆ. ಮೊದಲನೇದಾಗಿ ಹೇಳುತ್ತಿದ್ರೆ, ನಾನು ಹೇಳಿದೆ 1979 ಇರಾನ್ ಇಸ್ಲಾಮಿಕ ಕ್ರಾಂತಿಯ ನಂತರ ಇರಾನ್ ಇಸ್ರೇಲ್ ಅನ್ನು ಮಾನ್ಯ ರಾಷ್ಟ್ರವೆಂದು ಒಪ್ಪಲಿಲ್ಲ, ಅದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಿತ್ತು ಮೊದಲನೇದಾಗಿ. ಎರಡನೇದಾಗಿ ಇರಾನ್ ಪರಮಾಣು ಕಾರ್ಯಕ್ರಮ, ಇರಾನಿನ ಪರಮಾಣು ಕಾರ್ಯಕ್ರಮ, ಅದಕ್ಕೂ ತಾನು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದೆ. ಹಾಗಾಗಿ ತಾನು ಪರಮಾಣು ಕಾರ್ಯಕ್ರಮವನ್ನ ಚಟುವಟಿಕೆಗಳನ್ನ ನಾನು ಶಾಂತಿಯುತ ಉದ್ದೇಶಗಳಿಗೆ ಬಳಸ್ತೇನೆ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಅದಕ್ಕೆ ಅನಿಸಿತು ಇದು ಭವಿಷ್ಯದಲ್ಲಿ ಅಣ್ವಸ್ತ್ರ ನಿರ್ಮಾಣಕ್ಕೆ ಕಾರಣವಾಗಬಹುದು ಎನ್ನುವ ಆತಂಕ. ಮೂರನೇದಾಗಿ ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಯಾಕೆ ಅಂತ ಹೇಳಿದ್ರೆ ಪ್ರಾದೇಶಿಕ ಪ್ರಭಾವಕ್ಕಾಗಿ. ನಾನು ಯಾರು ಹೆಚ್ಚು, ಈ ಮಧ್ಯ ಪ್ರಾಚ್ಯದಲ್ಲಿ ನಾನೇ ದೊಡ್ಡನಾಗಬೇಕು ಎನ್ನುವ ಸ್ಪರ್ಧೆ ಈ ಸಂಘರ್ಷವನ್ನ ಹೆಚ್ಚಿಸಿದೆ. ಇನ್ನೊಂದು ಹೇಳುದಿದ್ರೆ ಪರೋಕ್ಷ ಸಂಘರ್ಷಗಳು ಹಲವು ವರ್ಷಗಳಿಂದ ಎರಡು ರಾಷ್ಟ್ರಗಳ ನಡುವೆ ನಡೀತಾ ಬಂದಿದೆ. ಆದ್ರೆ ಇವುಗಳು ಪ್ರಾದೇಶಿಕ ಗುಂಪುಗಳ ಮೂಲಕ ಪರಸ್ಪರ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದ್ದು ಇದರಿಂದ ಉದ್ವಿಗ್ನತೆ ನಿರಂತರವಾಗಿ ಜಾಸ್ತಿ ಆಯಿತು. ಈ ಸಂಘರ್ಷ ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯದ ವಿಷಯ ಅಲ್ಲ. ರಾಷ್ಟ್ರೀಯ ಭದ್ರತೆ, ಪ್ರಾದೇಶಿಕ ಪ್ರಭಾವ, ಪರಮಾಣು ನೀತಿ ಮತ್ತು ದೀರ್ಘಕಾಲದ ರಾಜಕೀಯ ಅವಿಶ್ವಾಸ, ಅವುಗಳ ನಡುವೆ ವಿಶ್ವಾಸ ಇಲ್ಲ. ಈ ಎಲ್ಲ ಅಂಶ ಒಟ್ಟಾರೆಯಾಗಿ ಇವತ್ತು ಯುದ್ಧದ ಹಾದಿಯನ್ನ ನಾವು ನೋಡ್ತಾ ಇದ್ದೇವೆ.
1: ಸರ್, ಈಗ ಮಧ್ಯಪ್ರಾಚ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಸರ್?
2: ನೋಡಿ, ಯುದ್ಧದ ಲಕ್ಷಣಗಳು ಮೊನ್ನೆ ಕಡಿಮೆ ಆಗ್ತದೆ, ಯಾಕಂದ್ರೆ ಶಾಂತಿ ಸಂಧಾನ ಒಪ್ಪಂದಕ್ಕೆ ಆದೇಶಗಳು ಬಂತು. ನಮ್ಗೆ ಬಹಳ ಖುಷಿ ಆಯ್ತು. ಪುನಃ ಕ್ಷಿಪಣಿ ದಾಳಿ ಆರಂಭ ಆಯ್ತು, ಪುನಃ ಹೊರ್ಮುಜ್ ಜಲಸಂಧಿಯನ್ನ ಏನು ಅಲ್ಲಿ ತಗಾದೆಯನ್ನ ತೆಗೆಯಿತು. ಪ್ರಸ್ತುತ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಉದ್ವಿಗ್ನತೆ ಇನ್ನೂ ಶಮನಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಎರಡೂ ದೇಶಗಳು ತಮ್ಮ ಭದ್ರತಾ ಸಿದ್ಧತೆಯನ್ನು ಮುಂದುವರಿಸಿವೆ. ದೊಡ್ಡ ಪ್ರಮಾಣದ ನೇರ ಯುದ್ಧ ಸದ್ಯ ನಡೆಯುತ್ತಿಲ್ಲವಾದ್ರೂ ಕೂಡ ಕ್ಷಿಪಣಿ ದಾಳಿ ಇದೆ. ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ. ನನ್ನ ಲೆಕ್ಕದಲ್ಲಿ ಸಂಘರ್ಷ ಕಡಿಮೆಯಾಗುವ ಲಕ್ಷಣಗಳು ಕಾಣುವುದಿಲ್ಲ. ಯಾಕಂದ್ರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ರಾಜತಾಂತ್ರಿಕಗಳ ಮೂಲಕ ಉದ್ವಿಗ್ನತೆ ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು ನಮ್ಗೆ ಗೊತ್ತಿದೆ. ಯಾವ ದೇಶಕ್ಕೆ ಕೂಡ ದೀರ್ಘಕಾಲದ ಯುದ್ಧದಿಂದ ಯಾವುದೇ ಲಾಭ ಆಗುವುದಿಲ್ಲ. ಇದರಿಂದ ಮಾನವೀಯ ಮತ್ತು ಆರ್ಥಿಕ ನಷ್ಟ ಆಗ್ತದೆ ಅನ್ನೋದು ಎರಡೂ ಎಲ್ಲಾ ದೇಶಗಳಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ಕ್ಷಿಪಣಿ ದಾಳಿ, ಒಂದು ಬದಿಯಲ್ಲಿ ಗಡಿ ಉದ್ವಿಗ್ನತೆ, ಕೆಲವೊಮ್ಮೆ ತಪ್ಪು ಲೆಕ್ಕಾಚಾರ ನಡೆದರೆ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಇದೆ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಎಚ್ಚರಿಕೆಯ ಶಾಂತಿ ಅಂತ ಹೇಳಬಹುದು. ಏನೋ ಒಂದು ರೀತಿ ಶಾಂತಿ ಆಗಬಹುದು ಅನ್ನುವ ಆಶೆ ನಮಗಿದೆ, ಆದ್ರೆ ಇದು ಎಚ್ಚರಿಕೆಯ ಶಾಂತಿ. ಯಾಕಂದ್ರೆ ಯುದ್ಧದ ತೀವ್ರತೆ ಒಂದು ಕಡೆ ಕಡಿಮೆಯಾದಂತೆ ಅನ್ನಿಸಿದರೂ ಕೂಡ ಉದ್ವಿಗ್ನತೆ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ. ಮುಂದಿನ ಬೆಳವಣಿಗೆಗಳು, ರಾಜತಾಂತ್ರಿಕಗಳು, ಎರಡೂ ದೇಶಗಳ ನಿರ್ಧಾರಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ಮಧ್ಯಸ್ಥಿಕೆಯನ್ನು ಅವಲಂಬಿಸಿದೆ ಅಂತ ನನ್ನ ಅಭಿಪ್ರಾಯ. ಈ ಸಂಘರ್ಷ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ನಾವು ತಲೆಬಿಸಿ ಮಾಡಬೇಕಾಗಿರಲಿಲ್ಲ. ಆದರೆ ವಾಸ್ತವದಲ್ಲಿ ಇದರ ಪರಿಣಾಮ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ತಲುಪುವ ಸಾಧ್ಯತೆಗಳಿವೆ. ನೋಡಿ, ಮೊದಲನೆಯದಾಗಿ ಮಧ್ಯಪ್ರಾಚ್ಯ ಜಗತ್ತಿನ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಕೇಂದ್ರ ಆಗಿದೆ. ಇಲ್ಲಿ ಸಂಘರ್ಷ ಆರಂಭ ಆದ್ರೆ ಏನಾಗುತ್ತೆ, ತೈಲದ ಬೆಲೆ ಏರಬಹುದು. ಅದರ ಪರಿಣಾಮವಾಗಿ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿಯಾಗಿ ಸಾರಿಗೆ ವೆಚ್ಚ, ದಿನನಿತ್ಯದ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು. ಎರಡನೇದಾಗಿ ಅಮೆರಿಕ ಸೇರಿದಂತೆ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಆ ಪ್ರದೇಶದಲ್ಲಿ ತಮ್ಮದೇ ಆದ ಭದ್ರತಾ ಮತ್ತು ರಾಜಕೀಯ ಹಿತಾಸಕ್ತಿಗಳಿವೆ. ಅದರಿಂದ ಪರಿಸ್ಥಿತಿ ಹದಗೆಟ್ಟರೆ ಅವುಗಳು ನೇರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಇದೆ. ಇನ್ನೂ ಒಂದು ಅಂಶ ಇದೆ, ಈ ಜಾಗತಿಕ ವ್ಯಾಪಾರ ಮಾರ್ಗ ಮೊದಲನೇ ಅಂದ್ರೆ ಸಮುದ್ರ ಸಾರಿಗೆ, ಅದರೊಟ್ಟಿಗೆ ಹೂಡಿಕೆ, ಅದರೊಟ್ಟಿಗೆ ಷೇರು ಮಾರುಕಟ್ಟೆಯ ಮೇಲೆ ಕೂಡ ಇದು ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆದ್ರಿಂದಾಗಿ ಆರ್ಥಿಕ ಒತ್ತಡಗಳು ಎದುರಾಗುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಎರಡು ದೇಶಗಳ ನಡುವಿನ ಸಂಘರ್ಷ ಅಲ್ವೇ ಅಲ್ಲ, ಇದು ಜಾಗತಿಕ ಆರ್ಥಿಕತೆ, ಇಂಧನ ಭದ್ರತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಪರಿಣಾಮ ಬೀರಬಲ್ಲಂತಹ, ಈಗ ಮಾತ್ರ ಅಲ್ಲ ದೂರಗಾಮಿ ಪರಿಣಾಮ ಬೀರಬಲ್ಲಂತಹ ಘಟನೆ ಅಂತ ನನ್ನ ಅಭಿಪ್ರಾಯ.
1: ಸರಿಗ, ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಈ ಯುದ್ಧ ಆಗ್ತಿದೆ. ಸೊ ಇರಾನ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳಿಂದಾನು ಕನೆಕ್ಟ್ ಇಲ್ಲ. ಸೊ ದೂರದ ಯಾವುದೋ ಒಂದು ಮೂಲೆಯಲ್ಲಿರೋ ದೇಶದಲ್ಲಿ ಯುದ್ಧ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ.
2: ಬಹಳ ಒಳ್ಳೆಯ ಪ್ರಶ್ನೆ, ಇದು ಅರ್ಥಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದಂತ ಪ್ರಶ್ನೆ. ನೋಡಿ, ಎಲ್ಲೋ ಮಧ್ಯಪ್ರಾಚ್ಯ ಎಲ್ಲೋ ಇದೆ, ನಾವೆಲ್ಲೋ ಇದ್ದೇವೆ, ನಮ್ಗೇನಾಗ್ತದೆ ಅಂತ ತಿಳ್ಕೊಂಡ್ರೆ ನೋಡಿ, ಇವತ್ತು ಜಗತ್ತು ಪರಸ್ಪರ ಅವಲಂಬಿತ ಆರ್ಥಿಕ ವ್ಯವಸ್ಥೆ. ಒಂದು ಕಾಲದಲ್ಲಿ ಪ್ರತಿಯೊಂದು ದೇಶ ಕೂಡ ಆರ್ಥಿಕವಾಗಿ ನಾನು ಸ್ವತಂತ್ರನಾಗಬೇಕು ಅಂತ ತಿಳ್ಕೊಂಡ ಕಾಲ. ಆದ್ರೆ ಇವತ್ತು ಜಗತ್ತು ಒಂದು ಸಣ್ಣ ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ಪರಸ್ಪರ ಅವಲಂಬನೆ ಎರಡು ಎಲ್ಲಾ ದೇಶಗಳ ನಡುವೆ ಇದೆ. ನೋಡಿ, ಇದು ಹೇಗಂತ ಹೇಳಿದ್ರೆ, ಯುದ್ಧ ಆದಾಗ ಏನಾಗ್ತದೆ, ತೈಲ ಮತ್ತು ಇಂಧನದ ಬೆಲೆ ಜಾಸ್ತಿ ಆಗ್ತದೆ. ಅಲ್ಲಿ ಸಂಘರ್ಷ ಆದಾಗ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತದೆ. ಅಲ್ಲಿ ಯುದ್ಧ ಆಯ್ತು ಅಂತ ಹೇಳಿದ ತಕ್ಷಣ, ಆರಂಭ ಆದ ತಕ್ಷಣ ತೈಲ ಪೂರೈಕೆ ಅಡಚಣೆ ಆಗಬಹುದು ಅನ್ನುವ ಭಯದಿಂದ ನಾನು ಒಂದು ಲೀಟರ್ ಡೀಸೆಲ್ ಹಾಕುವ ಟ್ಯಾಂಕಿ ಫುಲ್ ಮಾಡ್ತೇನೆ. ಅದರಿಂದ ಏನಾಗುತ್ತೆ, ಈ ಭಯದಿಂದಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತದ್ದು. ಎರಡನೇದಾಗಿ ಸಮುದ್ರ ಮತ್ತು ವಾಯುಯಾನದ ವೆಚ್ಚ ಜಾಸ್ತಿ ಆಗ್ತದೆ. ಈ ಸಂಘರ್ಷ ಆದ ತಕ್ಷಣ ಆ ದಾರಿ ಇಲ್ಲ, ಬೇರೆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ. ಯುದ್ಧದ ಪ್ರದೇಶವನ್ನು ನಾವು ತಪ್ಪಿಸಿಕೊಂಡು ವಸ್ತುಗಳನ್ನ ತರಬೇಕಾಗುತ್ತೆ. ಹಾಗಾಗಿ ಒಂದು ವಿಳಂಬ ಆಗಬಹುದು, ವೆಚ್ಚ ಜಾಸ್ತಿ ಆಗ್ತದೆ. ಆಗಬಹುದು. ಮತ್ತೊಂದು ನೋಡಿ, ನಾವು ಈ ಅರ್ಥಶಾಸ್ತ್ರದಲ್ಲಿ ಹೇಳ್ತೇವೆ ಈ ಜಾಗತಿಕ ವ್ಯಾಪಾರ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅಂತ, ಇದು ಅಸ್ತವ್ಯಸ್ತ ಆಗುತ್ತೆ. ನಮ್ಗೆ ಬರಬೇಕಾದ್ದು ಬರುವ ದಾರಿಯಲ್ಲಿ ಬರದೆ ಇನ್ನೊಂದು ದಾರಿಯಲ್ಲಿ ಬಂದ್ರೆ ಖರ್ಚು ಜಾಸ್ತಿ, ವಿಳಂಬ ಆಗುತ್ತೆ. ಅದರೊಂದಿಗೆ ನಮ್ಗೆ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಕಾದ ಕಚ್ಚಾ ವಸ್ತು ಬೇಕಾದ ಸಮಯದಲ್ಲಿ ಸಿಗದೇ ಇದ್ದಾಗ ನಮ್ಗೆ ಭಯ ಆಗುತ್ತೆ, ಆರ್ಟಿಫಿಷಿಯಲ್ ಸ್ಕಾರ್ಸಿಟಿ ಕ್ರಿಯೇಟ್ ಆಗುತ್ತೆ. ಇದರೊಂದಿಗೆ ನಾಲ್ಕನೇದಾಗಿ ನಾವು ಭಯ ಪಡುವಂತ ವಿಚಾರ ಏನು ಅಂದ್ರೆ ಹಣದುಬ್ಬರ ಆಗಿಬಿಡುತ್ತೆ. ಸಾರಿಗೆ ವೆಚ್ಚ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಹೆಚ್ಚಾಗ್ಲಿ ಅಂತ ಹೇಳಿದ್ರೆ ಅದರೊಟ್ಟಿಗೆ ಎಲ್ಲಾ ವಸ್ತುಗಳು, ಇಡೀ ಮಾರುಕಟ್ಟೆಯ ಎಲ್ಲಾ ವಸ್ತುಗಳ ಬೆಲೆಗಳು ಸಾರಿಗೆ ವೆಚ್ಚ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಅವಲಂಬಿಸಿದೆ. ಸೊ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಗತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಓ ಇನ್ನು ನಮ್ಗೆ ಭವಿಷ್ಯ ಕಡಿಮೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಹೂಡಿಕೆಯಲ್ಲಿ ಕೂಡ ಕಡಿಮೆ ಆಗುತ್ತೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಕುಸಿಯುತ್ತದೆ. ನೀವೊಂದು ಕಳೆದ ಒಂದು ತಿಂಗಳಲ್ಲಿ ನೋಡಿದ್ರೆ ಷೇರು ಮಾರುಕಟ್ಟೆ ಕುಸಿಯುವುದನ್ನು ನಾವು ಕಾಣ್ತೇವೆ. ಅಲ್ಲಿ ತಲ್ಲಣವನ್ನ ಕಾಣ್ತೇವೆ, ಆತಂಕವನ್ನ ಕಾಣ್ತೇವೆ, ಏರಿಳಿತಗಳನ್ನ ಕಾಣ್ತೇವೆ. ಯಾಕಂದ್ರೆ ಹೂಡಿಕೆದಾರರಿಗೆ ಒಂದು ರೀತಿಯ ಅನಿಶ್ಚಿತತೆ ಇದೆ. ಅಲ್ಲಿ ಯಾವುದೇ ಒಂದು ಸರ್ಟೇ

0: ಇವತ್ತು ನೋಡಿ, ಡೀಸೆಲ್ ಪೆಟ್ರೋಲ್ ಇಲ್ಲದ ಜಗತ್ತನ್ನು ಉಳಿಸಿಕೊಳ್ಳಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಈ ಜಲಸಂಧಿ ಕೊಲ್ಲಿ, ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕಿರಿದಾದ ದಾರಿ, ಕಿರಿದಾದ ಮಾರ್ಗ. ಈ ಮಾರ್ಗದ ಮೂಲಕ ಸೌದಿ ಅರೇಬಿಯಾ ಇರಬಹುದು, ಇರಾಕ್, ಕುವೈತ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು ಸೇರಿದಂತೆ ಹಲವು ದೇಶಗಳಿಂದ ರಫ್ತು ಆಗುವಂತಹ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ವಿವಿಧ ದೇಶಗಳಿಗೆ ಇದೇ ಜಲಸಂಧಿಯ ಮೂಲಕ ಹಾದು ಹೋಗ್ತದೆ. ಸೊ ಜಗತ್ತಿನ ಸಮುದ್ರ ಮಾರ್ಗದ ಮೂಲಕ ಸಾಗುವ ಕಚ್ಚಾ ತೈಲದಲ್ಲಿ ಸುಮಾರು 1/5 ಇದೇ ಜಲಸಂಧಿಯ ಮೂಲಕ ಹೋಗ್ತದೆ. ಅಂದ್ರೆ ಇಡೀ ವಿಶ್ವದ 20% ತೈಲ ಈ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ. ಹಾಗಾದ್ರೆ ಅದರಿಂದ ಇಲ್ಲೆಲ್ಲಾದರೂ ಅಡಚಣೆ ಉಂಟಾದ್ರೆ ಜಾಗತಿಕ ತೈಲ ಪೂರೈಕೆ ಮೇಲೆ ತಕ್ಷಣ ಕೆಟ್ಟ ಪರಿಣಾಮ ಬೀಳ್ತದೆ. ಹಾಗಾಗಿ ಈ ಹೋರ್ಮುಜ್ ಜಲಸಂಧಿಯ ಮಹತ್ವ ಕೇವಲ ಭೌಗೋಳಿಕವಾಗಿ ಅಲ್ಲ, ಅದು ಜಾಗತಿಕ ಇಂಧನದ ಭದ್ರತೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿಶ್ವ ಆರ್ಥಿಕತೆ ಸ್ಥಿರತೆ ಈ ಹೋರ್ಮುಜ್ ಜಲಸಂಧಿ ಆರೋಗ್ಯವಾಗಿದ್ರೆ, ಏನು ಅಡಚಣೆ ಆಗದೇ ಇದ್ರೆ ಆಗ್ತದೆ. ಇಲ್ಲದಿದ್ರೆ ಇಡೀ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಹಾಗಾಗಿ ಇಡೀ ಜಗತ್ತು ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.
1: ಈ ಜಲಸಂಧಿಯಲ್ಲಿ 20% ಪೆಟ್ರೋಲ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಜಗತ್ತಿನ 20% ಕ್ರೂಡ್ ಆಯಿಲ್.
0: ಹೌದು.
1: ಸೊ ಈಗ ಒಂದ್ ವೇಳೆ ಈ ಹೋರ್ಮುಜ್ ಜಲಸಂಧಿ ಬಂದಾಯ್ತು, ಬಂದಾದ ತಕ್ಷಣ ಇಂಡಿಯಾದಲ್ಲಿ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಏಕಾಏಕಿ ಜಾಸ್ತಿ ಆಗಿಬಿಡುತ್ತೆ ಸರ್, ಅದರಿಂದ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ಸರ್?
0: ನೋಡಿ, ನಾವು ಅರ್ಥಶಾಸ್ತ್ರದಲ್ಲಿ ನೀವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾದ. ಅಲ್ಲೊಂದು ಪೆಟ್ರೋಲ್ ನ ಬೆಲೆ ಅಥವಾ ಹೋರ್ಮುಜ್ ಜಲಸಂಧಿಯಲ್ಲಿ ಅಡಚಣೆ ಆದ ತಕ್ಷಣ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಕ್ರೂಡ್ ಆಯಿಲಿನ ಬೆಲೆ ಯಾಕೆ ಜಾಸ್ತಿ ಆಗ್ತದೆ, ಇದು ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ತತ್ವಕ್ಕೆ ಸಂಬಂಧಿಸಿದೆ. ಮಾರ್ಕೆಟ್ ಡಿಮಾಂಡ್ ಅಂಡ್ ಮಾರ್ಕೆಟ್ ಸಪ್ಲೈ ಅಂತ ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ, ಹೋರ್ಮುಜ್ ಜಲಸಂಧಿಯ ಮೂಲಕ ಜಗತ್ತಿನ ಬಹುಪಾಲು ಕಚ್ಚಾ ತೈಲ ಸಾಕ್ತದೆ. ಅಲ್ಲಿ ಯುದ್ಧ, ದಾಳಿ, ಹಡಗು ಸಂಚಾರಕ್ಕೆ ಅಡಚಣೆ ಏನಾದರೂ ಆದರೆ ತೈಲ ಪೂರೈಕೆ ಕಡಿಮೆಯಾಗಬಹುದು ಎನ್ನುವ ಆತಂಕ ಇಡೀ ಜಗತ್ತಿನಲ್ಲಿ ಮೂಡಿ ಬರ್ತದೆ. ಗಮನಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಬೆಲೆ ಏರಿಕೆ ಆಗಬೇಕಾದ್ರೆ ನಿಜವಾಗಿಯೂ ತೈಲ ಪೂರೈಕೆ ನಿಲ್ಲಬೇಕು ಅಂತ ಹೇಳಿಲ್ಲ, ನಿಲ್ಲುವ ಸಾಧ್ಯತೆಯ ಭಯವೇ ಸಾಕು. ಈಗಾಗಿರುವಂತದಷ್ಟೇ, ಭವಿಷ್ಯದಲ್ಲಿ ತೈಲ ಕೊರತೆಯಾಗ್ತದೆ ಎಂಬ ನಿರೀಕ್ಷೆಯಿಂದ ಖರೀದಿದಾರರು ಮತ್ತು ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೊಂಡುಕೊಳ್ತಾ ಇದ್ದಾರೆ, ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ, ಬೆಲೆ ಏರ್ಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇದರ ಜೊತೆಗೆ ಯುದ್ಧದ ಸಮಯದಲ್ಲಿ ಹಡಗುಗಳ ವಿಮೆ, ಭದ್ರತೆ, ಸಾಗಾಣಿಕೆ ವೆಚ್ಚ ಇದೆಲ್ಲ ಜಾಸ್ತಿಯಾಗಿ ಸಹಜವಾಗಿ ತೈಲದ ಬೆಲೆ ಜಾಸ್ತಿ ಆಗ್ತದೆ. ಇದನ್ನು ನೋಡಿ, ಅರ್ಥಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದ ಭಾಷೆಯಲ್ಲಿ ಬಹಳ ಸುಂದರವಾಗಿ ನಾವು ಹೇಳ್ತೇವೆ, ಪ್ರೈಸ್ ಆಫ್ ಅನ್ಸರ್ಟಿನಿಟಿ, ಅಂದ್ರೆ ಅನಿಶ್ಚಿತತೆಯ ಬೆಲೆ ಅಂತ. ಅಂದ್ರೆ ಮಾರುಕಟ್ಟೆಯಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾದಾಗ ಸಹಜವಾಗಿ ಬೆಲೆಗಳು ತಕ್ಷಣ ಪ್ರತಿಕ್ರಿಯಿಸಲಿಕ್ಕೆ ಆರಂಭಿಸುತ್ತದೆ. ಇಂಥ ಸಂದರ್ಭದಲ್ಲಿ ಬೆಲೆಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಉದ್ವಿಗ್ನತೆ ಆರಂಭ ಆದ್ರೆ ಅದರ ಪರಿಣಾಮ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ವಿಶ್ವದಾದ್ಯಂತ ಅದರ ಪರಿಣಾಮ ಬೀರಿ ಸಾಮಾನ್ಯ ಜನ ಕೂಡ ತೈಲ ಬೆಲೆಯ ಬಿಸಿಯನ್ನು ಅನುಭವಿಸುವ ಹಾಗೆ ಆಗ್ತದೆ.
1: ಈಗ ಪೆಟ್ರೋಲ್ ಅಥವಾ ಡೀಸೆಲ್ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಸರ್, ಸೊ ಅದು ಜಾಸ್ತಿ ಆದಾಗ ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲಾ ಕಡೆನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್ ಹಣದುಬ್ಬರ. ಸೊ ತೈಲ ಬೆಲೆಗೂ ಮತ್ತೆ ಈ ಹಣದುಬ್ಬರಕ್ಕೂ ಏನ್ ಸಂಬಂಧ?
0: ನಾನು ಮೊದಲೇ ಹೇಳಿದ್ದೇನೆ, ನಮ್ಗೆಲ್ಲ ಗೊತ್ತಿದೆ, ತೈಲ ಇಲ್ಲದ ಜಗತ್ತನ್ನ ನಮ್ಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ತೈಲ ಬೇಕು. ತೈಲದುಬ್ಬರ ಅಥವಾ ತೈಲದ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಇನ್ಫ್ಲೇಷನ್ ಇದರ ನಡುವೆ ಬಹಳ ನೇರವಾದ ಸಂಬಂಧ ಇದೆ. ಯಾಕಂದ್ರೆ ತೈಲ ಅಂದ್ರೆ ಕೇವಲ ವಾಹನಗಳಿಗೆ ಬಳಸುವ ಇಂಧನ ಅಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಚಲಿಸುವಂತೆ ಮಾಡುವ ಪ್ರಮುಖ ಸಂಪನ್ಮೂಲ. ನಾವೆಲ್ಲೋ ಒಂದು ಕಡೆ ಅದು ಯಂತ್ರಕ್ಕೆ ಚಲನೆಗೆ ಪೆಟ್ರೋಲ್ ಡೀಸೆಲ್ ಬೇಕು ಅಂತ ತಿಳ್ಕೊಳ್ಳುವ ತಪ್ಪು. ಇವತ್ತು ಇಡೀ ಜಗತ್ತಿನ ಆರ್ಥಿಕತೆ ನಡೀಬೇಕಾದ್ರೆ ಅದಕ್ಕೆ ಈ ತೈಲ ಬೇಕು. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗ್ತದೆ, ಲಾರಿ, ಬಸ್ಸುಗಳು, ಹಡಗುಗಳು, ವಿಮಾನ ಇಂಧನ ವೆಚ್ಚ ಜಾಸ್ತಿ ಆಗುತ್ತೆ. ಒಮ್ಮೆ ತೈಲ ಬೆಲೆ ಜಾಸ್ತಿ ಆದ್ರೆ ಇದರ ವೆಚ್ಚ ಕೂಡ ಜಾಸ್ತಿ ಆಗ್ತದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ, ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಚಲಾಯಿಸಲು, ವಿದ್ಯುತ್ ಉತ್ಪಾದನೆಗೆ, ಅನೇಕ ಉತ್ಪನ್ನಗಳಿಗೆ ಈ ತೈಲ ಉತ್ಪನ್ನಗಳು ಬೇಕು. ಹಾಗಾಗಿ ತೈಲ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ಮೂರನೇದಾಗಿ ಈ ಹೆಚ್ಚುವರಿ ವೆಚ್ಚ ಆಗ್ತದಲ್ಲ, ಉತ್ಪಾದನೆ ಮಾಡ್ಲಿಕ್ಕೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ಯಂತ್ರವನ್ನು ನಡೆಸಲು ವೆಚ್ಚ ಜಾಸ್ತಿ ಆಗ್ತದೆ. ಉತ್ಪಾದನೆಗಾರರು ಏನ್ ಮಾಡ್ತಾರೆ, ಸಹಜವಾಗಿ ವೆಚ್ಚ ಜಾಸ್ತಿ ಆದಾಗ ಅವರು ಆ ಬೆಲೆಯನ್ನ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ವ್ಯಾಪಾರಿಗಳು ಏನ್ ಮಾಡ್ತಾರೆ, ಅವರು ತಕ್ಷಣ ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಯಾರು ಕೂಡ ವೆಚ್ಚ ಜಾಸ್ತಿ ಆದ್ರೆ ಕೊನೆಯದಾಗಿ ಕಷ್ಟಪಡುವುದು ಯಾರು ಅಂತ ಕೇಳಿದ್ರೆ ಅದರ ಬರ್ಡನ್, ಅದರ ಹೊರೆ ಇರುವುದು ಯಾರು?

0: ಕೇಳಿದ್ರೆ ಜನಸಾಮಾನ್ಯರ ಮೇಲೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ನಾವು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ ಕಮಾಡಿಟಿ ಅಂತ ಹೇಳ್ತೇವೆ. ಹಾಗಾಗಿ ತೈಲ ಬೆಲೆ ಏರಿಕೆ ಇಂಧನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯ ವೆಚ್ಚವನ್ನ ಜಾಸ್ತಿ ಮಾಡಿ ಹಣದುಬ್ಬರ ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಹಣದುಬ್ಬರದ ಸರಪಳಿ ಪರಿಣಾಮ ಅಂತ ನಾವು ಹೇಳ್ತೇವೆ. ಅದೇ ಈಗ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭಯದಿಂದ ಅನಿಶ್ಚಿತತೆಯಿಂದ ಬೆಲೆ ಜಾಸ್ತಿ ಆಗೋದು, ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಹಣದುಬ್ಬರ.
1: ಸರಿ, ಸಂಘರ್ಷ ಶುರುವಾದಾಗಿನಿಂದ ಈ ವರ್ಲ್ಡ್ ನಲ್ಲಿರುವಂತಹ ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಅಥವಾ ಹೂಡಿಕೆಗಳ ಮೇಲೆ ಅದ್ರ ಮೇಲೆ ಎಲ್ಲ ತುಂಬಾ ಪರಿಣಾಮ ಬೀರ್ತಿದೆ. ಸರಿ, ನಾವು ಹೂಡಿಕೆಗಳು ಹೆಚ್ಚಿಗೆ ಆಗ್ತಿರೋದು, ಕಡಿಮೆ ಆಗ್ತಿರೋದು ಅದೆಲ್ಲ ನೋಡ್ತಾ ಇದೀವಿ. ಅದು ಯಾವ ರೀತಿ ಸಂಬಂಧ ಪಡುತ್ತೆ ಸರ್? ಅದಕ್ಕೆ
0: ಹಿಂದಿನ ಕಾಲದಲ್ಲಿ ಯುದ್ಧ ಅಂತ ಹೇಳಿದ್ರೆ ಅದು ಯುದ್ಧ ಭೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಜಗತ್ತು ಅನ್ನೋದು ಒಂದು ಹಳ್ಳಿ ಆಗಿಬಿಟ್ಟಿದೆ ನೋಡಿ, ಮತ್ತೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ರಿಂದಾಗಿ ಯುದ್ಧದ ಪರಿಣಾಮ ಇವತ್ತಿನ ದಿನಮಾನದಲ್ಲಿ ಯುದ್ಧ ಭೂಮಿಗೆ ಮಾತ್ರ ಸೀಮಿತವಾಗದೆ ಅದು ಹಣಕಾಸು ಮಾರುಕಟ್ಟೆಗೂ ಬಹಳ ವೇಗವಾಗಿ ತಲುಪ್ತಾ ಇದೆ. ನೋಡಿ, ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗ್ತದೆ. ಯುದ್ಧದ ಸುದ್ದಿ ಬಂದಾಗ ಹೂಡಿಕೆದಾರರು ಎಚ್ಚರಿಕೆ ನಿಲುವನ್ನ ತಾಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಷೇರುಗಳನ್ನ ಕೊಂಡುಕೊಳ್ಳುವುದನ್ನ ಮುಂದೂಡ್ತಾರೆ, ಇಲ್ಲ ಷೇರುಗಳ ಬೆಲೆ ಕಡಿಮೆ ಆಗ್ಬಹುದು ಎನ್ನುವ ಭಯದಿಂದ ಮಾರುಕಟ್ಟೆಗೆ ಬಂದು ತಮ್ಮ ಷೇರುಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸಹಜವಾಗಿ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಕುಸಿಲಿಕ್ಕೆ ಆರಂಭ ಆಗುತ್ತೆ. ಎರಡನೇದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದು ಅನ್ನುವ ಭಯ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ, ಎಲ್ಲ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂತದ್ದು ಸಮುದ್ರ ಮಾರ್ಗದಲ್ಲಿ. ಅಲ್ಲಿ ಸಮಸ್ಯೆ ಉಂಟಾದ್ರೆ ಸರಕು ಸಾಗಾಣಿಕೆಯಲ್ಲಿ ವಿಳಂಬ ಆಗುತ್ತೆ, ವೆಚ್ಚ ಜಾಸ್ತಿ ಆಗ್ತದೆ, ಇದರಿಂದ ಆಮದು ರಫ್ತು ವ್ಯವಹಾರಗಳ ವೆಚ್ಚವೂ ಜಾಸ್ತಿ ಆಗ್ತದೆ ಎನ್ನುವುದು ನಮಗೆ ಗೊತ್ತೇ ಇದೆ. ಮತ್ತೆ ನೋಡಿ, ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ಒಂದು ರೀತಿಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆದಾರರು ಕೂಡ ನಿಯಂತ್ರಿಸ ಇದ್ದಾರೆ. ಸೊ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧಗಳು, ಸಂಘರ್ಷಗಳು, ಅನಿಶ್ಚಿತತೆಗಳು ಇದ್ದಾಗ ಅವರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ, ಬಂಡವಾಳ ಹೂಡಲಿಕ್ಕೆ ಬಹಳ ಆಲೋಚನೆ ಮಾಡ್ತಾರೆ. ಆದ್ರಿಂದ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಭಿವೃದ್ಧಿಶೀಲ ದೇಶಗಳಿಗೆ ಯಾವ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ ಇದೆ ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ನಾಲ್ಕನೇದಾಗಿ ನಿಮಗೆ ಗೊತ್ತಿರಬಹುದು, ಈ ಚಿನ್ನ, ಅಮೆರಿಕನ್ ಡಾಲರ್, ಬಾಂಡ್ಗಳು, ಕೆಲವು ಸುರಕ್ಷಿತ ಹೂಡಿಕೆಗಳ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಜನ ಏನ್ ಮಾಡ್ತಾರೆ, ಷೇರುಗಳ ಮಾರುಕಟ್ಟೆ ತಲ್ಲಣಾದ ತಕ್ಷಣ ನಾವು ಚಿನ್ನದತ್ತು ನೋಡ್ತೇವೆ, ಚಿನ್ನದ ಬೆಲೆ ಹೇಗೂ ಜಾಸ್ತಿ ಆಗ್ತದಲ್ಲ, ಹಾಗಾಗಿ ಅದನ್ನು ಕೊಂಡುಕೊಳ್ಳಕ್ಕೆ ಆಲೋಚನೆ ಮಾಡ್ತಾರೆ. ಹೀಗಾಗಿ ಯುದ್ಧ, ನೆನಪಿಡಿ, ಕೇವಲ ಸೈನಿಕ ಸಂಘರ್ಷ ಅಲ್ಲ, ಅದು ಹಣಕಾಸು ಮಾರುಕಟ್ಟೆ, ವ್ಯಾಪಾರ, ಹೂಡಿಕೆ, ಕೈಗಾರಿಕೆ, ಉದ್ಯೋಗಿಗಳ ಮೇಲೆ ಕೂಡ ಪರಿಣಾಮ ಬೀರುವಂತಹ ಒಂದು ಘಟನೆ ಆಗಿದೆ. ಹಾಗಾಗಿ ಈ ಒಂದು ಇದನ್ನು ಹೇಗೆ ಸೂತ್ರೀಕರಿಸಬಹುದು ಅಂತ ಹೇಳಿದ್ರೆ, ಸುಂದರವಾಗಿ ಆರ್ಥಿಕ ಸೂತ್ರ ಏನಂತ ಹೇಳಿದ್ರೆ, ಅನಿಶ್ಚಿತತೆ ಹೆಚ್ಚಾದಂತೆ ಹೂಡಿಕೆ ಕಡಿಮೆ ಆಗ್ತದೆ, ಹೂಡಿಕೆ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ನಿಧಾನವಾಗ್ತದೆ. ಆದ್ರಿಂದ ಜಗತ್ತಿನ ರಾಷ್ಟ್ರಗಳು, ನಮ್ಮೆಲ್ಲ ಹಾರೈಕೆ ಏನಂದ್ರೆ, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಹುಡುಕಲಿ, ದೊರಕಲಿ ಅಂತ ನಾವು ಆಶಿಸುವಂತದ್ದು.
1: ಸರಿ, ಯುದ್ಧವು ಹಣಕಾಸು ಮಾರುಕಟ್ಟೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಗೆ ಹೇಳಿಕೊಟ್ಟಿದ್ದೀರಿ. ಈ ಸಂದರ್ಶನದ ಮೊದಲ ಎಪಿಸೋಡ್ ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಎರಡನೇ ಎಪಿಸೋಡ್ ನಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕಾರ್ಯಕ್ರಮ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಸುಶೀಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಸುಶೀಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂ ಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಮಳೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನೀ

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ರೇನ್ ಕೋಟ್ ಹಾಕೊಂಡ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದರೂ ನೆನೆದು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಚಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಚಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲಿಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.